ಸ್ನೇಹಿತರೆ, ಇಂದು 1948 ಶಕವರ್ಷ, ಶ್ರಾವಣ ಮಾಸದ 16 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 29 ತಾರೀಕು ಶನಿವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. 5:58 ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಶುಭೋದಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನ ಬಿಲ್ಲು. ಸಮಯ ಆಗ್ತಾ ಇದೆ 6:26. ತಮ್ಮೆಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ಅ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಹೊತ್ತು ಭಕ್ತಿಗೀತೆಗಳನ್ನು ಕೇಳುವಂತಹ ಒಂದು ಸಮಯ, ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಭಕ್ತಿ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳು ಅಂತಲೇ ಹೇಳ್ಬೋದು ಅಲ್ವಾ. ಭಕ್ತಿ ಅನ್ನೋದು ಮನಸ್ಸಿನ ಶುದ್ಧ ಭಾವನೆಯಾದರೆ, ಸಂಗೀತ ಆ ಒಂದು ಭಾವನೆಗೆ ಜೀವ ತುಂಬುವಂತಹ ಅದ್ಭುತವಾದಂತಹ ಶಕ್ತಿ.

ಮಾತುಗಳಿಗೆ ನಿಲುಕದ ಭಗವಂತನ ಮೇಲಿನ ಪ್ರೀತಿಯನ್ನು ಮತ್ತು ಸಮರ್ಪಣಾ ಭಾವವನ್ನು ವ್ಯಕ್ತಪಡಿಸೋದಕ್ಕೆ ಸಂಗೀತಕ್ಕಿಂತ ಸುಲಭವಾದ ಹಾಗೆ ಸುಂದರವಾದ ಮಾರ್ಗ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಭಕ್ತಿಗೀತೆಗಳ ಮೂಲಕ ಆ ದೇವರಿಗೆ ನಮ್ಮ ಒಂದು ಪ್ರೀತಿಯನ್ನು ಅರ್ಪಿಸೋಣ ಅಂತ ಹೇಳ್ತಾ ಆಂಜನೇಯನ ಕುರಿತಾದಂತಹ ಒಂದು ಭಕ್ತಿಗೀತೆ ಪ್ರಸಾರ ಆಗ್ತಿದೆ. ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳಿ.

ಸಮಯ ಆಗ್ತಾ ಇದೆ 6:19:44 ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ನಾದಾರ್ಚನೆ ಕಾರ್ಯಕ್ರಮ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಭಕ್ತಿ ಮತ್ತು ಸಂಗೀತದ ಕುರಿತು ಮಾತಾಡ್ತಾ ಇದ್ವಿ. ನಾದಬ್ರಹ್ಮ ಮತ್ತು ಭಗವಂತನ ಸಾನ್ನಿಧ್ಯ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾದವನ್ನೇ ಭಗವಂತ ಅಥವಾ ನಾದಬ್ರಹ್ಮ ಅಂತ ಹೇಳಿ ಕರೆದಿದ್ದಾರೆ ಸ್ನೇಹಿತರೆ. ಸಂಗೀತದಲ್ಲಿ ಇರುವಂತಹ 7 ಸ್ವರಗಳು ಮನಸ್ಸಿನ ಆತಂಕ, ಕೋಪ ಮತ್ತು ಚಂಚಲತೆಯನ್ನು ದೂರ ಮಾಡಿ ಒಳಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಈ ಮುಂಜಾನೆಯ ಪ್ರಶಾಂತ ವಾತಾವರಣದಲ್ಲಿ ಭಕ್ತಿಗೀತೆಗಳನ್ನು ಹಾಡುವಾಗ ಅಥವಾ ಕೇಳುವಾಗ ನಮ್ಮ ಮನಸ್ಸು ತಾನಾಗಿಯೇ ಧ್ಯಾನಸ್ಥ ಸ್ಥಿತಿಗೆ ತಲುಪಿ ದೈವಿಕ ಅನುಭವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ನೀವು ಸಹ ಆ ಒಂದು ದೈವಿಕ ಅನುಭವವನ್ನು ಪಡೆದುಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಹೊತ್ತಿನಲ್ಲಿ ನಾದರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಮುಂದೆ ಮತ್ತೊಂದು ಭಕ್ತಿಗೀತೆ ಮುಡಿಬರ್ತಾ ಇದೆ, ನರಸಿಂಹನಾಯಕ ಅವರ ದನಿಯಲ್ಲಿ ಕೇಳಿ.

ನರಸಿಂಹನಾಯಕ ಅವರ ಅದನಿಯಲ್ಲಿ ಎರಡು ಭಕ್ತಿಗೀತೆಗಳನ್ನು ಕೇಳಿ ಬಂದರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:29:29. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ಭಕ್ತಿ ಮತ್ತು ಸಂಗೀತದ ಕುರಿತು ಮಾತಾಡ್ತಾ ಇದ್ವಿ. ಸ್ನೇಹಿತರೆ, ಭಾರತೀಯ ಭಕ್ತಿ ಚಳುವಳಿಯಲ್ಲಿ ಸಂಗೀತವೇ ಮುಖ್ಯ ಸಾಧನವಾಗಿತ್ತು ಅಂತ ಹೇಳ್ಬೋದು. ಪುರಂದರದಾಸರು, ಕನಕದಾಸರು, ಬಸವಣ್ಣ ಅವರು, ಹಾಗೆ ತ್ಯಾಗರಾಜರಂತಹ ಮಹಾನ್ ಸಂತರು ಕಠಿಣವಾದಂತಹ ವೇದ ಶಾಸ್ತ್ರಗಳ ಸಾರವನ್ನು ಸರಳವಾದ ಕೀರ್ತನೆಗಳು ಮತ್ತು ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ್ರು. ಅವರು ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಯಾವುದೇ ಆಡಂಬರ ಬೇಡ, ಕೇವಲ ನಿಸ್ವಾರ್ಥ ಭಕ್ತಿಯಿಂದ ಕೂಡಿದಂತಹ ಹಾಡೊಂದೇ ಸಾಕು ಅನ್ನೋದನ್ನು ತಮ್ಮ ಕೃತಿಗಳ ಮೂಲಕ ಜಗತ್ತಿಗೆ ತೋರಿಸಿಕೊಟ್ರು. ಸ್ನೇಹಿತರೆ, ಹಾಗಾಗಿ ಭಕ್ತಿ ಗೀತೆಗಳನ್ನು ಹಾಡೋದ್ರ ಮೂಲಕ, ಕೇಳೋದ್ರ ಮೂಲಕ ನಮ್ಮ ಒಂದು ಭಕ್ತಿಯನ್ನು, ಪ್ರೀತಿಯನ್ನು ಆ ಭಗವಂತನಿಗೆ ಸಲ್ಲಿಸೋಣ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ವಿದ್ಯಾಭೂಷಣ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ, ಕೇಳಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾವನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:40:20. ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಭಕ್ತಿ ಮತ್ತು ಸಂಗೀತದ ಕುರಿತು ಮಾತಾಡ್ತಾ ಇದ್ವಿ. ಮನಸ್ಸಿನ ಶುದ್ಧತೆ ಮತ್ತು ಸಮರ್ಪಣೆಯನ್ನು ನಾವು ಅರ್ಪಿಸೋದಕ್ಕೆ ಈ ಒಂದು ಸಂಗೀತ ಉತ್ತಮ ಮಾರ್ಗ ಅಂತಲೇ ಹೇಳ್ಬೋದು. ದಿನದ ಆರಂಭವನ್ನು ಭಕ್ತಿ ಸಂಗೀತದೊಂದಿಗೆ ಮಾಡಿದಾಗ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗುತ್ತೆ ಅಂತ ಹೇಳ್ತಾರೆ. ಸಂಗೀತದ ಮೂಲಕ ದೇವರನ್ನು ನೆನೆಯೋದು ಕೇವಲ ಪೂಜೆ ಮಾತ್ರ ಅಲ್ಲ ಸ್ನೇಹಿತರೆ, ಅದು ನಮ್ಮೊಳಗಿನ ಅಹಂಕಾರವನ್ನು ಕರಗಿಸಿ ವಿನಮ್ರತೆಯನ್ನು ಬೆಳೆಸುವಂತಹ ಒಂದು ಸಾಧನ. ಭಕ್ತಿ ತುಂಬಿದಂತಹ ಹಾಡುಗಳು ನಮ್ಮ ಹೃದಯವನ್ನು ಕರಗಿಸಿ ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನು ಕಾಣುವಂತಹ ಪ್ರೇಮಮಯ ದೃಷ್ಟಿಯನ್ನು ನಮಗೆ ನೀಡಿದ್ವೆ. ಇನ್ನು ಭಕ್ತಿ ಮತ್ತು ಸಂಗೀತ ನಮ್ಮ ಬದುಕಿಗೆ ನಿಜವಾದ ನೆಮ್ಮದಿಯನ್ನು ನೀಡುವಂತಹ ದಾರಿಗಳು ಅಂತಲೇ ಹೇಳ್ಬೋದು. ಇಂದಿನ ಈ ಒಂದು ಮುಂಜಾನೆಯ ಕಾರ್ಯಕ್ರಮದಲ್ಲಿ ಹರಿದು ಬರೆದಿರುವಂತಹ ಭಕ್ತಿ ಸುಧೆಯನ್ನು ಆಸ್ವಾದಿಸುತ್ತಾ ನಮ್ಮ ಇಡೀ ದಿನದ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸುವಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಸ್ನೇಹಿತರೆ, ಈ ಒಂದು ಮಾತಿನೊಂದಿಗೆ ಈ ಮತ್ತೆರಡು ಹಾಡುಗಳ ಪ್ರಸಾರದೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 6:56. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದ್ರೆ KSL ಸ್ವಾಮಿ, ರವಿ ಲಲಿತಾ ರವಿ ಅಂತನೇ ಪ್ರಸಿದ್ಧರು. ಜಿವಿ ಅಯ್ಯರ್, ಎಂಆರ್ ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ. ರಾಧಾ ಮತ್ತು ರವಿ ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತು.
2: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರ ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ KSL ಸ್ವಾಮಿ ಅಂತ ಡೈರೆಕ್ಟರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ಗೆ ಬುಕ್ ಮಾಡೋಕ್ಕೆ ಅಂತ.
3: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್ ಸುಬ್ಬಣ್ಣ ಅಂತ ಕಾಣುತ್ತೆ, ಅವ್ರು ಬಂದು ಹೇಳಿದ್ರು, ಈ ಥರ KSL ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ, ಮನೇಲೇರಿ ಬರ್ತಾರೆ ಅಂತ ಹೇಳಿ. ಅದೇ ನಮ್ಗೆ ಗೊತ್ತಿಲ್ಲ, ಸಿನಿಮಾ ಅದೆಲ್ಲ ಏನೂ ಗೊತ್ತಿಲ್ಲ. ಸಿನಿಮಾ KSL ಸ್ವಾಮಿ ಅಂದರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಆವಾಗ ಬಂದರೆ ಈಗಿರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು. ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೆಯಲ್ಲಿ ನಂದು ಅದು ಫಸ್ಟ್ ಫಿಲಮ್ ಅದು.
2: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡೆ, ಆಮೇಲೆ ಬಾರೆ, ನನಗೆ ಕಾರ್ ಸಪ್ರೇಟಾಗಿ ಅಂತ. ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ, ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡಿಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನೂ ಕರೆದ್ರು. ತುಂಬ ಜನ ಅಲ್ಲಿ ಅಂದರೆ ಎಲ್ಲರನ್ನೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ಲ್ಲ ಆಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗಾ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಆ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ, ಗೊತ್ತಿನಲ್ಲಿ ಇವರು ಕುತ್ತಿಗೆ ಹಿಸ್ಕದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದಗಡೆ ದೇವನಹಳ್ಳಿಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡೋದು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗಾ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
3: ಶುರುವಾಯಿತು.
2: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ ಹೋಗುವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ, ನಿಮ್ಮ ಭಾಳ ನಿಮ್ಮನ್ನು ನೋಡಿದೆ ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮ ಇಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ

0: ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗಿದ್ದಂಥ ಒಂದು ಋಣ ಅನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ರನ್ನೊಬ್ರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳಕ್ಕೆ ಏನೋ ತೀರ್ಮಾನ ಮಾಡಿದ್ರು. ಆದರೆ
1: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ಬರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
0: ವಾಸ್ತವವಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಅನಿಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ ಅದನ್ನು ಆಳದು ಕೊಡೋಕ್ಕಾಗೋದೇ ಇಲ್ಲ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ ಕೆಎಸ್ಎಲ್ ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ ಆಗ್ತಾ ಇದೆ 6:54:51. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. 10-ಟನಮಿತಂ ಮಾನವೀಯ ಸಹಾಯ್ಯೇನ ಸಹ ತೃತೀಯಂ ವಿಮಾನಯಾನಂ ಕಾಠ್ಮಂಡುನಗರಂ ಪ್ರತಿ ಪ್ರಸ್ಥಿತಂ. ಆಕಸ್ಮಿಕ್ ಜಲಾಪ್ಲಾವನೇನ ಪ್ರಭಾವಿತಸ್ಯ ನೇಪಾಳದೇಶಸ್ಯ ಕೃತೆ ಭಾರತಂ ಮಾನವೀಯ ಸಹಾಯ್ಯಂ ಪ್ರವರ್ತಿತಮಸ್ತಿ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸಾಮಾಜಿಕಾಂತರ್ಜಾಲೀಯ ಪಟಲೆ ಏತತ್ ಸೂಚಿತವಾನ್. ಮಂತ್ರಿ ಅವದತ್ ಯತ್ ಸಹಾಯಾರ್ಥಂ ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್ಸ್, ಭೋಜ್ಯ ಪದಾರ್ಥಾಃ, ಜಲಶುದ್ಧೀಕರಣಾಯ ಔಷಧಯಶ್ಚ ಸಂತಿ. ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಟನಲ ಉದ್ಧಾರ ಕಾರ್ಯಾರ್ಥಂ ಚಿಕಿತ್ಸಕಾನಾಂ ಪರಾಚಿಕಿತ್ಸಕಾನಾಂ ದಲಸ್ಯ ಚ 11 ಸದಸ್ಯಾಃ ಅಪಿ ಸಂತಿ. ಸಹ ನೇಪಾಳಸ್ಯ ವರ್ತಮಾನ ಸಹಾಯೋದ್ಧಾರ ಕಾರ್ಯಯೋಃ ಚ ಪ್ರಯತ್ನಾನಾಂ ಕೃತೆ ಭಾರತಸ್ಯ ಸಮರ್ಥನಂ ಪುನಃ ಪ್ರತಿಪಾದಿತವಾನ್. ಅತ್ರಾಂತರೆ ನೇಪಾಳ ತಿಬ್ಬತಯೋಃ ವಿನಾಶಕಾರಿ ಆಕಸ್ಮಿಕ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ 57,500 ಯಾವತ್ ವರ್ಧಿತಾ. ಪ್ರಾಯಃ 1,500 ಯಾವತ್ ಜನಾಃ ಅಧುನಾಪಿ ಲುಪ್ತಾಃ ಸಂತಿ. ಉದ್ಧಾರ ದಳಾನಿ ನದೀತೀರೇಷು ಜೀವಿತಾನಾಂ ಕೃತೆ ಪೃಥಕ್ ಪೃಥಕ್ ನಿವಾಸ ಸ್ಥಾನಾನಿ ಅಧಃ ಪ್ರವಹಿತಾನಿ ಶವಾನಿ ಚ ಅನ್ವೇಷಯಂತಿ. ದಕ್ಷಿಣ ಪಶ್ಚಿಮ ಚೀನದೇಶೆ 1.5 ತೀವ್ರತಾಯುಕ್ತಸ್ಯ ಭೂಕಂಪಸ್ಯಾನಂತರಂ ಅಧಿಕಾರಿಣಃ 800+ ಜನಾನ್ ಪ್ರಭಾವಿತಮಂಡಲೇಭ್ಯಃ ನಿಷ್ಕಾಸಯನ್ ನೂತನಾಃ ಸಂಚೇತನಾಃ ಚ ದತ್ತವಂತಃ, ಯೇನ ಇತೋಪಿ ಜಲಾಪ್ಲಾವನಸ್ಯ ಆಶಂಕಾ ವರ್ಧಿತಾ. ಭಾರತೇನ ಪ್ರಮುಖಂ ಉದ್ಧಾರ ಕಾರ್ಯಂ ಉಪಶಮನ ಕಾರ್ಯಂ ಚ ಸಮಾರಬ್ಧಂ. ವಿದೇಶ ಮಂತ್ರಾಲಯ ಅವದತ್ ಯತ್ ಬುಧವಾಸರೆ ಆಕಸ್ಮಿಕ ಜಲಾಪ್ಲಾವನ ದುರ್ಘಟನಾಯಾಃ ಅನಂತರಂ 20-300 ಯಾವತ್ ಭಾರತೀಯಾಃ ನಾಗರಿಕಾಃ ಸಂಪರ್ಕಹೀನಾಃ ಸಂತಿ ಅಥವಾ ಲುಪ್ತಾಃ ಸಂತಿ ಇತಿ ಕಥ್ಯತೆ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಅವದತ್ ಯತ್ ಅನ್ಯ ರಾಷ್ಟ್ರಾಣಾಂ ಭಾರತೀಯ ಮೂಲ ನಿವಾಸಿನಃ ಪ್ರಾಯಃ 100 ಯಾವತ್ ಜನಾಃ ಅಪಿ ಸಂಪರ್ಕರಹಿತ ರೂಪೇಣ ಏವ ತಿಷ್ಠಂತಿ. ಹ್ಯಃ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಶ್ರೀ ಜಯಸವಾಲಃ ಅವದತ್ ಯತ್ ತ್ರಿಶೂಲಿ ವನ್ ಜಲವಿದ್ಯುತ್ ಪರಿಯೋಜನಾಯಾಂ ಕಾರ್ಯಂ ಕುರ್ವಂತಃ 63 ಭಾರತೀಯಾಃ ನಾಗರಿಕಾಃ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಾಡು ಹಾಡು ಒಂದು ಹಾಡು ಹಾಡು.
2: 25 ವಸಂತಗಳು,
3: ಸಾವಿರಾರು ಹಾಡುಗಳು,
2: ಕೋಟ್ಯಂತರ ನೆನಪುಗಳು.
1: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
3: ಮಾತು ಮಧುರ,
2: ಸಂಗೀತ ಅಮರ.
1: ಸಂಗೀತವೇ ನನ್ನ ಚಪ್ಪಾಡಿ, ನನ್ನ
2: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೈನ್ಬೋ ರಾಗ.
4: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
5: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
4: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
5: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

0: ಪೇಂಟರ್ ಕೆಲಸದಿಂದ ನಿರ್ದೇಶನದವರೆಗೆ
1: ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ
0: ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ.

ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ 12:05 PM.

0: ಸಮಯ ಆಗ್ತಾ ಇದೆ 7:49. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಎನ್ ಚಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 1,500ಕ್ಕೂ ಹೆಚ್ಚು ಭೂ ಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ದ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1,21,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ

0: ಕರಾವಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
1: ಸುಮಾರು 1,21,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದಾ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೇ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ.
2: ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು, ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನ್ನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸಬೇಕಂತ ಆಗ್ರಹ ಮಾಡಿ.
0: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ರತ್ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
6: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲಾ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ಅಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲಾ ಯುವತಿಗೆ ಒಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ. ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್, ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂಥ ತುಂಬಾ ಅವಾರ್ಡ್ಗಳನ್ನು ಕೊಟ್ಟವರಿಗೆ ಸನ್ಮಾನಿಸ್ತಾರೆ. ಇದು ಒಂದು ಒಳ್ಳೆಯ ಸಂದರ್ಭ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನೆಗೆ. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9:00 ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ

ಕಾಳಜಿ ವಹಿಸಲಾಗುವುದು. ಈ ನಿಟ್ಟನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಪಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ದಿಗೆ ಕಾಯ್ದಿರಿಸುವ ಮೂಲಕ ಆ ಸಮುದಾಯಗಳ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16 ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು ಸ್ನೇಹಿತರೆ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಇನ್ನು ಭಾವಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಬೆಳೆಸೋಣ. ಮೊದಲಿಗೆ ಮೂಡಿ ಬರ್ತಾ ಇದೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ರಚನೆ ಸುಪ್ರಿಯ ಆಚಾರ್ಯ ಅವರ ದನಿಯಲ್ಲಿ. ಅದಾದ ನಂತರ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ ಕೇಳಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಇದು ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
4: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
3: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಗೆಲುವೆ ರಂಗೋಲಿ.
1: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೆ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಹೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 7:34 50 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579ಕ್ಕೆ ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ 4ನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ, ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಪುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ

0: ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವೂ ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೀಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟ್ರಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟ್ರಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29 ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28 - 30 ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ.

ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 6.7% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡಾ 7.3% ಶೇಕಡಾ 8.8% ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ ಎರಡನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಯುಟಿಎ ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:45:30. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ಮೂಡಿ ಬರ್ತಾ ಇದೆ ಎಸ್ ವಿ ಪರಮೇಶ್ವರ ಭಟ್ಟ ಅವರ ಒಂದು ರಚನೆ, ಸುನೀತಾ ಅನಂತಸ್ವಾಮಿ ಅವರ ದನಿಯಲ್ಲಿ ಪ್ರೀತಿಯ ಕರೆ ಕೇಳಿ.

ಸಮಯ ಆಗ್ತಾ ಇದೆ 7:54:31 ಸ್ನೇಹಿತರೆ. ಮತ್ತೊಂದು ಭಾವಗೀತೆ ಮುಡಿ ಬರ್ತಾ ಇದೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆ. ಈ ಒಂದು ಭಾವಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದೆ ಸರಿಯಾಗಿ 8:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮುಡಿಬರುತ್ತವೆ. ತದನಂತರ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಾನು ತೇಜಸ್ವಿನಿ, ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇಪ್ಪತ್ತೈದು ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:31 ಕನ್ನಡ ಕಾಮನ ವಿಲನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ತೇಜಸ್ವಿನಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನ್ಯೂಸ್ ಆನ್ ಏರ್ ಆಪ್ ಮೂಲಕ ಎಲ್ಲೆಲ್ಲಿ ಪ್ರಪಂಚದಾದ್ಯಂತ ನಮ್ಮ ಒಂದು ಎಫ್ಎಂ ರೇನ್ಬೋನ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ಅ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಕಾರ್ಯಕ್ರಮಗಳ ಮಾಹಿತಿಯನ್ನು ನಾವು ನೀಡ್ತೀವಿ. ಅದಲ್ಲದೆ ಇಂದು ತುಂಬನೇ ಮುಖ್ಯವಾದಂತಹ ದಿನ, ವಿಶೇಷವಾದಂತಹ ದಿನ. ಇಂದು 29 August ನಮ್ಮ ಭಾರತದ ಪಾಲಿಗೆ ಅತ್ಯಂತ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂದು ನಾವು ದೇಶದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕ್ರೀಡೆ ಮತ್ತು ದೈಹಿಕ ವ್ಯಾಯಾಮ ಎಷ್ಟು ಮುಖ್ಯ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಈ ಒಂದು ದಿನವನ್ನು ಮೀಸಲಿಡಲಾಗಿದೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯೊಂದಿಗೆ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ಒಂದಷ್ಟು ಮಾತು ಮಾಹಿತಿ ಕೇಳ್ತಾರಿ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

0: ಹಸಿ ಹಸಿ ಪ್ರೀತಿ ಬಿಸಿ ಬಿಸಿ ನೋಟ ಹೊಸ ಸಂಚಲನ.
1: ಫೈಡಿ ಈ ಚಿತ್ರದಿಂದ ಸೋನಿಗಮ ವರದನೆಯಲ್ಲಿ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:43. ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, ಎಫ್ ಎಂ ರೈನ್ಬೋ. ಸ್ನೇಹಿತರೆ, ಇಂದು ಬೆಂಗಳೂರಿನಲ್ಲಿ ಹಲವು ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಜಾಣಗೆರೆ 75 ಅಭಿನಂದನಾ ಸಮಾರಂಭ, ಕರುನಾಡ ಕಣ್ಮಣಿ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಏರ್ಪಟ್ಟಿದೆ ಇಂದು ಬೆಳಗ್ಗೆ 11:00 ರವೀಂದ್ರ ಕಲಾಕ್ಷೇತ್ರದಲ್ಲಿ. ಹಾಗೆ ಅರಿವು ಎನ್ನುವಂತಹ ಒಂದು ಕಾನೂನು ಜಾಗೃತಿ ಕಾರ್ಯಕ್ರಮವೂ ಸಹ ಏರ್ಪಟ್ಟಿದೆ. ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ಇವರು ಆಯೋಜಿಸಿದ್ದಾರೆ ಇಂದು ಬೆಳಗ್ಗೆ 10:00. ಮೈಸೂರು ರಸ್ತೆಯಲ್ಲಿ ಇರುವಂತಹ ನ್ಯಾಷನಲ್ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಅಂತರ್ ಕಾಲೇಜು ಸಂಸ್ಕೃತಿ ಪುನಶ್ಚೇತನ ಶಿಬಿರ ಸ್ಪರ್ಧೆ ಏರ್ಪಟ್ಟಿದೆ ಇಂದು ಬೆಳಗ್ಗೆ 10:00. ಸ್ಥಳ ಬಸವನಗುಡಿಯಲ್ಲಿರುವಂತಹ ವಿಜಯ ಕಾಲೇಜ್ನಲ್ಲಿ. ಇದರೊಟ್ಟಿಗೆ ಸ್ನೇಹಿತರೆ, ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ಹಾಗಾಗಿ ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಭಾರತದಲ್ಲಿ ಪ್ರತಿ

ವರ್ಷ ಆಗಸ್ಟ್ 29ನೇ ತಾರೀಕಿನಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಒಂದು ಬಲವಾದಂತಹ ಕಾರಣ ಇದೆ. ಏನಪ್ಪ ಅದು ಅಂತಂದರೆ, ಇಂದು ಭಾರತ ಕಂಡಂತಹ ಶ್ರೇಷ್ಠ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ. ಇವರು ಆಗಸ್ಟ್ 29, 1905 ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸ್ತಾರೆ. ತಮ್ಮ ಮೂಲ ಶಿಕ್ಷಣದ ನಂತರ 1922 ಒಬ್ಬ ಸಾಮಾನ್ಯ ಸೈನಿಕನಾಗಿ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ತಾರೆ. ಇವರ ಒಂದಷ್ಟು ಸಾಧನೆಯನ್ನು ನೆನಪು ಮಾಡಿಕೊಳ್ಳೋಣ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲನ ಕೇಳ್ತಾ ಇದ್ರಿ. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ಮತ್ತೆಲ್ಲೆಲ್ಲಿ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಅಂತ ಹೇಳಿ ನೋಡೋದಾದಲ್ಲಿ, HIV ಮತ್ತು ಹೃದಯದ ಬಗ್ಗೆ ವಿಚಾರ ಸಂಕಿರಣ ಏರ್ಪಟ್ಟಿದೆ ಇಂದು ಬೆಳಗ್ಗೆ 10:30 ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ. ಮತ್ತೆ ಅದೇ ಒಂದು ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಇದರ ಜೊತೆಗೆ ಇಂದು ಬೆಳಗ್ಗೆ 11:30 ಜನತಾ ಪಕ್ಷದವರು ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಗಾಂಧಿ ಭವನದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಾಗೂ ಸಾಧಕರಿಗೆ ಮೌಲ್ಯಾಧಾರಿತ ಕಾಯಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಇದರೊಟ್ಟಿಗೆ ಇಂದು ಸಂಜೆ 7:30 ಹಾಗೂ ಮಧ್ಯಾಹ್ನ 3:30 JP ನಗರದಲ್ಲಿ ಇರುವಂತಹ ರಂಗ

ಸುಬೇದಾರ್, ಲೆಫ್ಟಿನೆಂಟ್ ಮತ್ತು ಕ್ಯಾಪ್ಟನ್, ಹಾಗೆ ಕೊನೆಗೆ ಸೇನೆಯ ಮೇಜರ್ ಹುದ್ದೆಗೆ ಇರ್ತಾರೆ. ಮತ್ತು 1936 ಭಾರತೀಯ ಹಾಕಿ ತಂಡದ ನಾಯಕರಾಗಿಯೂ ಸಹ ದೇಶವನ್ನು ಮುನ್ನಡೆಸ್ತಾರೆ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ಭರ್ಜರಿ ಗಂಡು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ರಘುದೀಕ್ಷಿತ್ ಅವರ ದನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಒಂದು ಸಾಹಿತ್ಯವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:48:52. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನವಿಲು, ಹಲೋ ಕರ್ನಾಟಕದಲ್ಲಿ ನಾವು ನೀವು ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ನಡೀತಿರುವಂತಹ ಮತ್ತಷ್ಟು ಕಾರ್ಯಕ್ರಮಗಳ ಬಗೆಗೆ ನಾವು ಮಾತಾಡೋದಾದಲ್ಲಿ ಮನೆಯಂಗಳದಲ್ಲಿ ಮಾತುಕತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾರಿಯ ಅತಿಥಿ ಗಿರೀಶ್ ಕಾಸರವಳ್ಳಿ ಅವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ ಇಂದು ಸಂಜೆ 4 ಗಂಟೆಗೆ ನಯನ ಸಭಾಂಗಣದಲ್ಲಿ. ಹಾಗೆ ತಿಂಗಳ ಓದು

ಕಾರ್ಯಕ್ರಮ ಏರ್ಪಟ್ಟಿದೆ. ರಹಮತ್ ತರೀಕೆರೆ ಅವರ ಬಹುತ್ವ ಕರ್ನಾಟಕದ ಬಗ್ಗೆ ಇಂದು ಸಂಜೆ 5 ಗಂಟೆಗೆ. ಸ್ಥಳ ಹೊಸತು ಅಂಗಳ ಎಂಬಿಸಿ ಸೆಂಟರ್, ಕ್ರೆಸೆಂಟ್ ರಸ್ತೆ, ಕುಮಾರ ಪಾರ್ಕ್, ಈ ಒಂದು ಸ್ಥಳದಲ್ಲಿ. ಇದರೊಟ್ಟಿಗೆ ಹಲವು ನಾಟಕಗಳು ಸಹ ನಡೆಯುತ್ತಿವೆ ಸ್ನೇಹಿತರೆ. ಸುಯೋಧನ ನಾಟಕ ಪ್ರದರ್ಶನಗೊಳ್ತಾ ಇದೆ ಇಂದು ಸಂಜೆ 7 ಗಂಟೆಗೆ ಕಲಾಗ್ರಾಮದಲ್ಲಿ. ಹಾಗೆ ಪಂಜರ ಪಕ್ಷಿ ಯಕ್ಷಗಾನ ಏರ್ಪಟ್ಟಿದೆ ಇಂದು ರಾತ್ರಿ 10:30 ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇದರೊಟ್ಟಿಗೆ ಆಚಾರ್ಯ ಅತ್ರೆಯರು ಕನ್ನಡ ಕವಿಗಳು ಕಂಡಂತೆ ಯುಗಾವತಾರಿ ಶಂಕರ ಭಗವತ್ಪಾದರು ಎನ್ನುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇಂದು ಸಂಜೆ 6 ಗಂಟೆಗೆ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಇವರ ಒಂದು ಅಕಾಡೆಮಿಯಲ್ಲಿಯೇ ಈ ಕಾರ್ಯಕ್ರಮ ನಡೀತಿದೆ. ದೊಡ್ಡ ಭೂಮಸಂದ್ರದಲ್ಲಿ ಈ ಅಕಾಡೆಮಿ ಕಂಡುಬರುತ್ತೆ. ಇದರೊಟ್ಟಿಗೆ ಸ್ನೇಹಿತರೆ, ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ಈ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಮುಖ ಉದ್ದೇಶ ಪ್ರತಿಯೊಬ್ಬರಲ್ಲೂ ಸಹ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಕ್ರೀಡೆಗಳು ನಮಗೆ ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರ ಅಲ್ಲ, ಶಿಸ್ತನ್ನು ನೀಡುತ್ತೆ. ಮತ್ತು ಸತತ ಪ್ರಯತ್ನದಿಂದ, ಕ್ರೀಡಾ ಮನೋಭಾವದಿಂದ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡುವಂತಹ ಒಂದು ಗುಣಗಳನ್ನು ಕಲಿಸುತ್ತವೆ. ಭಾರತ ಸರ್ಕಾರ ಕೂಡ ಈ ದಿನದಂದು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಸೆಮಿನಾರ್ಗಳ ಮೂಲಕ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಆಟೋಟಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗಾಗಿ ಸ್ನೇಹಿತರೆ, ಉತ್ತಮ ಆರೋಗ್ಯವೇ ನಮ್ಮ ನಿಜವಾದಂತಹ ಸಂಪತ್ತು. ನಾವೆಲ್ಲರೂ ಸಹ ಪ್ರತಿದಿನ ಒಂದಿಷ್ಟು ಸಮಯವನ್ನು ಯಾವುದಾದರೂ ಒಂದು ಕ್ರೀಡೆ, ಓಟ ಅಥವಾ ವ್ಯಾಯಾಮಕ್ಕೆ ಮೀಸಲಿಡೋಣ. ಧ್ಯಾನ್ ಚಂದ್ ಅವರಂತಹ ಮಹಾನ್ ಕ್ರೀಡಾಪಟುವಿನ ಶ್ರಮವನ್ನು ನೆನೆತ ನಮ್ಮ ಜೀವನವನ್ನು ಸದೃಢವಾಗಿ ಮತ್ತು ಉತ್ಸಾಹ ಭರಿತವಾಗಿಟ್ಟುಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೀ 101.3 FM ರೇನ್ಬೋ ಕನ್ನಡ ಕಾಮನದಿ ಬಿಲ್ಲು.

0: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 8:55. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಯುಷ್ವಾಣಿ. ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
2: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಚ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ತಾಲೂಕು ಆಸ್ಪತ್ರೆ ಬ್ಯಾಡಗಿ, ಜಿಲ್ಲಾ ಹಾವೇರಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ತಮಗೆಲ್ಲ ಸಂಧಿವಾತ ಅಥವಾ ಅರ್ಥರೈಟಿಸ್ ಬಗ್ಗೆ ತಿಳಿಸುತ್ತೇನೆ ಮತ್ತು ಅದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುವ ಬಗ್ಗೆ ಕೂಡ ತಿಳಿಸುತ್ತೇನೆ. ನಾವು ಏಕೆ ಸಂಧಿವಾತ ಅಥವಾ ಅರ್ಥರೈಟಿಸ್ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಯಾಕೆ ಉಪೇಕ್ಷೆ ಮಾಡಬಾರ್ದು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ರುಮಟಾಯ್ಡ್ ಅರ್ಥರೈಟಿಸ್ ಮತ್ತು ಅದರ್ ಅರ್ಥರೈಟಿಸ್ ಸಮಿತಿಯ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆಯ 20% ಅಂದರೆ 15 ಕೋಟಿ ಜನ ಸಂಧಿವಾತದಿಂದ ಬಳಲುತ್ತಿದ್ದಾರೆ. ಯಾರಂದ್ರೆ ಅದರಲ್ಲಿ ಕುಟುಂಬಕ್ಕೆ ಆದಾಯ ತರುವ ವ್ಯಕ್ತಿ ಮತ್ತು ಮಹಿಳೆಯರಲ್ಲಿ, ಅದರಲ್ಲಿ ಸಂತಾನೋತ್ಪತ್ತಿ ವಯಸ್ಸಿನ 15-49 ವಯಸ್ಸಿನ ಗುಂಪಿನವರು ಬಳಲುತ್ತಿದ್ದಾರೆ. ಹಾಗೂ ಬರಲಿರುವ ಮುಂದಿನ ದಿನಗಳಲ್ಲಿ ಈ ಸಂಧಿವಾತ ಕಾಯಿಲೆಗಳು ಅಸಾಂಕ್ರಾಮಿಕ ಕಾಯಿಲೆಗಳು ಅಂದರೆ ಎನ್ಸಿಡಿಗಳನ್ನು ಕೂಡ ಮೀರಿಸುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಇನ್ನು ಈ ಸಂಧಿವಾತದಿಂದ ಬಳಲುವ ಪ್ರತಿ ವ್ಯಕ್ತಿಯ ಜೀವನದ ಮಟ್ಟ, ಜೀವಿತ ಅವಧಿ ಮತ್ತು ಆತನ ದುಡಿಯುವ ಸಾಮರ್ಥ್ಯ ಕೂಡ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಈ ಸಂಧಿವಾತವನ್ನು ಉಪೇಕ್ಷೆ ಮಾಡದೆ ಚಿಕಿತ್ಸೆ ಪಡೆಯಬೇಕು. ಇನ್ನು ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಎಂದರೆ ಎರಡು ಮೂಳೆಗಳು ಸಂಧಿಸುವ ಜಾಗ, ಅದಕ್ಕೆ ಜಾಯಿಂಟ್ ಅಂತ ಕರಿತೀವಿ. ಈ ಸಂಧಿವಾತದಲ್ಲಿ ಸಂಧುಗಳಲ್ಲಿ ನೋವು, ಬಾವು, ಕೆಂಪುಗಾಗುವುದು, ಬಿಗಿತ ಕೂಡ ಇರುತ್ತದೆ ಮತ್ತು ಆ ಸಂಧಿನ ಚಲನವಲ್ಲ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಜ್ವರ ಕೂಡ ಬರುತ್ತದೆ. ಹಾಗಾದರೆ ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಪ್ರಕಾರಗಳು ಯಾವುವು ಅಂದರೆ, ಒಂದು ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ, ಸಂಧುಗಳಲ್ಲಿನ ಸವಕಳಿಯಿಂದ ಬರುವ ಕಾಯಿಲೆ. ಅದು ಎಲ್ಲೆಲ್ಲಿ ಆಗುತ್ತೆ ಅಂದರೆ, ಮುಖ್ಯವಾಗಿ ದೇಹದ ಭಾರ ಬೀಳುವ ಸಂಧುಗಳು ಅಂದರೆ ಮೊಣಕಾಲು, ಪಾದದ ಸಂಧುಗಳು, ಬೆನ್ನಿನ ಸಂಧುಗಳು. ಎರಡನೇದು ಇನ್ಫ್ಲಮೇಟರಿ ಅರ್ಥರೈಟಿಸ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಏರುಪೇರಾಗಿ ಅದರ ಪರಿಣಾಮ ಸಂಧುಗಳ ಮೇಲೆ ಆಗುತ್ತದೆ, ಆಗ ಬರುವ ಕಾಯಿಲೆ. ದೇಹದ ಎರಡು ಭಾಗಗಳಲ್ಲಿ ಸಣ್ಣ ಸಂಧುಗಳಲ್ಲಿ ಪ್ರಾರಂಭವಾಗಿ ದೊಡ್ಡ ಸಂಧುಗಳಿಗೆ ಹರಡುತ್ತದೆ. ಇದು ವಯಸ್ಕರಲ್ಲಿ ಹಾಗೂ ಬಾಲ್ಯದಲ್ಲಿಯೂ ಬರುತ್ತದೆ. ಉದಾಹರಣೆ ಟೈಪ್ 1 ರೊಮಟಾಯ್ಡ್ ಪಾಸಿಟಿವ್, ರೊಮಟಾಯ್ಡ್ ನೆಗೆಟಿವ್, ಟೈಪ್ 2 ಆಂಕ್ಲಾಂಜಿ ಸ್ಪಾಂಡಲೈಟಿಸ್. ಮೂರನೇದು ಇನ್ಫೆಕ್ಟಿವ್ ಅರ್ಥರೈಟಿಸ್, ದೇಹದ ಯಾವುದಾದರೂ ಭಾಗದಲ್ಲಿ ಸೂಕ್ಷ್ಮ ರೋಗಗಳಿಂದ ರೋಗ ಆದಾಗ ಅದು ಸಂಧುಗಳಿಗೆ ಹರಡಿ ಅಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಉದಾಹರಣೆಗೆ ಸೆಪ್ಟಿಕ್ ಅರ್ಥರೈಟಿಸ್, ಟ್ಯೂಬರ್ಕ್ಯುಲರ್ ಅರ್ಥರೈಟಿಸ್. ನಾಲ್ಕನೇದು ಮೆಟಾಬೋಲಿಕ್ ಅರ್ಥರೈಟಿಸ್ ಅಂದರೆ ದೇಹದಲ್ಲಿ ರಾಸಾಯನಿಕಗಳು ಏರುಪೇರಾದಾಗ ಬರುವ ಸಂಧಿವಾತ. ಉದಾಹರಣೆಗೆ ಯೂರಿಕ್ ಆಸಿಡ್ ಹೆಚ್ಚಳ ಆಗ್ತದೆ, ಗೌಟು ಮತ್ತು ನಾನ್ ಗೌಟು ಇದರ ಉದಾಹರಣೆಗಳು. ಐದನೇದು ನಾನ್ ಸ್ಪೆಸಿಫಿಕ್ ಅರ್ಥರೈಟಿಸ್. ಆರನೇದು ಇತರೆ ಅಂದರೆ ರೇರ್, ಹಿಮೋಪೆಲಿಕ್ ಅರ್ಥರೈಟಿಸ್, ಸೋರಿಯಾಟಿಕ್ ಅರ್ಥರೈಟಿಸ್ ಮತ್ತು ಸೈಕೋಲಾಜಿಕಲ್ ಅರ್ಥರೈಟಿಸ್. ಇನ್ನು ಈ ಸಂಧಿವಾತಗಳಿಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ಪರಿಪೂರ್ಣವಾದ ಮತ್ತು ಅಡ್ಡ ಪರಿಣಾಮ ಇಲ್ಲದ ಸರಳ ಚಿಕಿತ್ಸೆ ಲಭ್ಯ ಇರುತ್ತದೆ. ಅದು ನಿಮ್ಮ ಆರೋಗ್ಯವನ್ನು ಸಹಜ ಸ್ಥಿತಿಗೆ ತರಲು ಖಂಡಿತ ಸಹಾಯ ಮಾಡುತ್ತದೆ ಮತ್ತು ಅದರ ವೆಚ್ಚ ಕೂಡ ಕಡಿಮೆ. ಈ ಸಂಧಿವಾತದ ರೋಗಿಯು ಹೋಮಿಯೋಪತಿ ವೈದ್ಯರಲ್ಲಿ ಚಿಕಿತ್ಸೆಗೆ ಬಂದಾಗ ಏನು ಮಾಡುತ್ತಾರೆ ಎಂದರೆ, ಅವರು ರೋಗಿಯ ಕಾಯಿಲೆಗಳ ಲಕ್ಷಣಗಳು ಮತ್ತು ಸಂಬಂಧಪಟ್ಟ ವಿಶೇಷ ಪರೀಕ್ಷೆಗಳನ್ನು ಮಾಡಿದ್ದರೆ ಅವುಗಳ ಫಲಿತಾಂಶಗಳು ಮತ್ತು ಮುಖ್ಯವಾಗಿ ರೋಗಿಯ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸ ಅವನ್ನೆಲ್ಲ ಒಳಗೊಂಡಂತಹ ಹೋಮಿಯೋಪತಿ ಔಷಧಿ ನಿರ್ಧರಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತಾರೆ. ಇನ್ನು ಸಂಧಿವಾತಕ್ಕೆ ಹೋಮಿಯೋಪತಿಯಲ್ಲಿರುವ ಕೆಲವು ಔಷಧಿಗಳೆಂದರೆ ಅರ್ನಿಕ, ಬರಿಯೋನಿಯಾ, ಕಾಸ್ಟಿಕ ಮತ್ತು ಇನ್ನು ಅನೇಕ. ಒಂದು ವಿಶೇಷ ಸೂಚನೆ ಏನೆಂದರೆ, ಮುಖ್ಯವಾಗಿ ರೋಗಿಯು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದೇ ಜಾಗದಲ್ಲಿ ಕೂರಬಾರ್ದು, ಜಂಕ್ ಫುಡ್ ಸೇವಿಸಬಾರ್ದು ಮತ್ತು ಸಕ್ಕರೆ ಕಾಯಿಲೆ ಅಥವಾ ಅತಿಯಾದ ತೂಕ ಇದ್ದರೆ ಅದರ ನಿಯಂತ್ರಣ ಅತಿ ಅವಶ್ಯ. ಪ್ರತಿದಿನ ನಿಯಮಿತವಾದ ಲಘು ವ್ಯಾಯಾಮ, ಯೋಗ, ಧ್ಯಾನ, ಮುಂಜಾನೆ 30-40 ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಡಿಗೆ, ಸಾಧ್ಯವಾದಲ್ಲಿ ಸೈಕ್ಲಿಂಗ್ ಮತ್ತು ಈಜುವುದು ಒಳ್ಳೆಯದು. ನಿಮಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಧಿವಾತ ಲಕ್ಷಣಗಳೇನಾದರೂ ಇದ್ದಲ್ಲಿ ಆತಂಕ ಮತ್ತು ಭಯ ಪಡದೆ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತ ಸಲಹೆ ಮತ್ತು ಚಿಕಿತ್ಸೆ ಪಡೆದು ಗುಣಮುಖರಾಗಿ. ಈ ಮಾಹಿತಿಯು ತಮ್ಮೆಲ್ಲರಿಗೂ ಉಪಯುಕ್ತವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ತಿಳಿಸಿದವರು ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ.

ವೈದ್ಯಾಧಿಕಾರಿಗಳು, ಬ್ಯಾಡಗಿ ತಾಲೂಕು ಆಸ್ಪತ್ರೆ, ಹಾವೇರಿ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
2: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
1: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 9:03 ಕನ್ನಡ ಕಾಮನಬಿಲ್ಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡ್ಬೋದು 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನು ಮರಿದೆ ಟೈಪ್ ಮಾಡಿ ಕಳಿಸಿ. ಇದೀಗ ಈ ಒಂದು ಕಾರ್ಯಕ್ರಮವನ್ನು ಸಂತಸದಿಂದ ನಾವು ಆರಂಭ ಮಾಡ್ತಾ ಇದ್ದೀವಿ. ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಡಿವರ್ತಾ ಇದೆ. ಸಂತಸ ಅರಳುವ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:13:15 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದೀವಿ. ಸ್ನೇಹಿತರೆ, ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಈ ಕುರಿತು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಒಂದು ದಿನದ ಮಹತ್ವ ಹಾಗೆ ಉದ್ದೇಶ ಮತ್ತು ಯಾಕಾಗಿ ಈ ಒಂದು ಕ್ರೀಡಾ ದಿನವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ತುಕೊಂಡ್ವಿ. ಸ್ನೇಹಿತರೆ, ಒಂದಷ್ಟು ಮತ್ತಷ್ಟು ಮಾತಾಡೋದಾದಲ್ಲಿ ನಮ್ಮ ಒಂದು ದೈನಂದಿನ ಜಂಜಾಟವನ್ನು ಪಕ್ಕಕ್ಕಿಟ್ಟು ನಮ್ಮೆಲ್ಲರ ಮನಸ್ಸಿಗೆ ಹೊಸ ಚೈತನ್ಯ ತರುವಂತಹ ಈ ಒಂದು ಕ್ರೀಡೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಸ್ನೇಹಿತರೆ, ಸ್ಪೋರ್ಟ್ಸ್ ಡೇ ಅಂತ ಕೇಳಿದ ತಕ್ಷಣ ನಿಮ್ಮಲ್ಲಿ ಮತ್ತು ನಮ್ಮಲ್ಲಿ ನಮ್ಮ ಹಳೆಯ ಶಾಲಾ ಕಾಲೇಜು ದಿನಗಳು ನೆನಪಾಗುತ್ತವೆ ಅಲ್ವಾ? ಆ ಒಂದು ಲೆಮನ್ ಆ್ಯಂಡ್ ಸ್ಪೂನ್ ರೇಸ್ ಆಗಿರಬಹುದು, ರನ್ನಿಂಗ್ ರೇಸ್ ಆಗಿರಬಹುದು, ಗೆದ್ದಾಗ ಸಿಕ್ಕಿದಂತಹ ಆ ಒಂದು ಪುಟ್ಟ ಪ್ಲಾಸ್ಟಿಕ್ ಕಪ್ ಅಥವಾ ಸ್ಟೀಲ್ ಕಪ್ ಅಥವಾ ಮೆಡಲ್ ತಂತಹ ಒಂದು ಸಂಭ್ರಮ ಆಗಿರ್ಬೋದು. ನೀವು ಶಾಲೆಯಲ್ಲಿದ್ದಾಗ ಯಾವ ಆಟದಲ್ಲಿ ಭಾಗವಹಿಸ್ತಾ ಇದ್ರಿ ಮತ್ತು ಆ ಖುಷಿ ಆ ಕೇಕೆ ನಿಮಗೆ ಇವತ್ತಿಗೂ ಸಹ ನೆನಪಿದೆಯಾ? ಯಾವೆಲ್ಲ ಮೊದಲ ನೆನಪುಗಳು ಇಂದಿಗೂ ಸಹ ನಿಮಗೆ ನೆನಪಾಗುತ್ತವೆ ಕ್ರೀಡಾ ದಿನ ಅಂತ ಆ ಒಂದು ಪದವನ್ನು ಒಂದು ವಾಕ್ಯವನ್ನು ಕೇಳಿದ ತಕ್ಷಣ ಆ ಕುರಿತು ನಮ್ಮೊಟ್ಟಿಗೆ ಒಂದಷ್ಟು ನೆನಪುಗಳನ್ನು ಹಂಚಿಕೊಳ್ಳಿ ಸ್ನೇಹಿತರೆ. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ.

ಸಖತ್ತಾಗಿರುವಂತಹ ಹಾಡುಗಳಿಗಾಗಿ ರಿಕ್ವೆಸ್ಟ್ ಬಂದಿದ್ವು. ನಮಗೂ ಸಹ ಆ ಒಂದು ಹಾಡುಗಳನ್ನು ಕೇಳುವಂತಹ ಭಾಗ್ಯ ಮಾಡಿಕೊಂಡಿದ್ದಕ್ಕಾಗಿ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:32. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಗಾಗಿ ಕ್ರೀಡೆ ಅಂದ ತಕ್ಷಣ ನಿಮಗೆ ನೆನಪಾಗುವಂತಹ ನೆನಪುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ನೆನಪುಗಳು ಸಹ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಕೇಳಿದ್ವಿ. ಹಾಗಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಪನ್ನಗಾಟಿ ಅನಂತಕುಮಾರ್ ಅವರು. ಇವರು ಶಾಲೆಯ ದಿನಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಬಡ್ಡಿ ಮತ್ತು ರಿಲೇ ಓಟದಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ರಂತೆ. ಹಾಗೆ ಸ್ಪರ್ಧೆಯಲ್ಲಿ ಬಹುಮಾನವೂ ಸಹ ಬಂದಿತ್ತು ಅಂತ ಹೇಳಿ ತಮ್ಮ ನೆನಪನ್ನ ಹಂಚ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ರು ಹೇಳ್ತಾ ಇದ್ದಾರೆ, ಯಾರು ಅಂತ ಹೇಳಿದ್ರೆ ಚಂದಾಪುರದಿಂದ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು. ಇವರು 8ನೇ ತರಗತಿಯಲ್ಲಿ ಓದಿದಂತಹ ಸಂದರ್ಭದಲ್ಲಿ ಜೂನಿಯರ್ ವಿಭಾಗದಲ್ಲಿ ಖೋಖೋ ಪಂದ್ಯಾವಳಿ ಇತ್ತಂತೆ. ಇವರು 7ನೇ ತರಗತಿ ಅಂತ ಹೇಳಿ ಕ್ರೀಡಾ ಶಿಕ್ಷಕರು ಇವರ ಹೆಸರನ್ನು ನಮೂದಿಸಿ ಆಟದಲ್ಲಿ ಆಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರಂತೆ. ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಅನಿಲ್ ಗ್ರಾಮ ಪುರೋಹಿತ್ ಅವರು BTM ಲೆವಟಿಂದ. ಇವರು ಸಹ ವಾಲಿಬಾಲ್ ಆಟವನ್ನು ಚೆನ್ನಾಗಿ ಆಡ್ತಾಯಿದ್ರಂತೆ. ಈ ಒಂದು ಆಟದಲ್ಲಿ ಅನೇಕ ಬಹುಮಾನಗಳನ್ನು ಸಹ ಪಡೆದುಕೊಂಡಿದ್ದೀನಿ ನಾನು ಅಂತ ಹೇಳಿ ತಮ್ಮ ಒಂದು ನೆನಪನ್ನು ಹಂಚ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಸಹ ನಿಮ್ಮ ಒಂದು ನೆನಪನ್ನು ಹಂಚ್ಕೊಳ್ಬೋದು ಕ್ರೀಡೆಗಳ ಬಗೆಗೆ ಇದ್ದಲ್ಲಿ. ಹಾಗೆ ಈ ನಿಮ್ಮ ನೆನಪನ್ನು ಹಂಚ್ಕೊಳ್ಳುವಂತಹ ಒಂದು ಮಾರ್ಗ ಅಂತ ಹೇಳಿದ್ರೆ 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ. ಸ್ನೇಹಿತರೆ, ಇವತ್ತಿನ ಒಂದು ವೇಗದ ಬದುಕಿನಲ್ಲಿ ನಾವು ಸ್ಕ್ರೀನ್ಗಳಿಗೆ ಮೊಬೈಲ್ಗಳಿಗೆ ಹೆಚ್ಚು ಸಮಯವನ್ನು

ಕೊಡ್ತಿದ್ದೀವಿ ಅಂತ ಅನ್ಸುತ್ತಲ್ವಾ. ಆದರೆ ನಮ್ಮ ದೇಹಕ್ಕೆ ನಾವು ಎಷ್ಟು ಸಮಯವನ್ನು ಕೊಡ್ತಿದ್ದೀವಿ? ದಿನದಲ್ಲಿ ಕನಿಷ್ಠ 20-30 ನಿಮಿಷ ನಮಗಾಗಿ ಮತ್ತು ನಮ್ಮ ಆರೋಗ್ಯಕ್ಕಾಗಿ ನಾವು ಸಮಯವನ್ನು ಮೀಸಲಿಡ್ತಿದ್ದೀವಾ? ಸ್ನೇಹಿತರೆ, ಕ್ರೀಡೆ ಅಂದರೆ ಕೇವಲ ಮೈದಾನದಲ್ಲೇ ಆಡಬೇಕು ಅಂತೇನಿಲ್ಲ. ಮುಂಜಾನೆಯ ಒಂದು ನಡಿಗೆ ಆಗಿರಬಹುದು, ಸೈಕ್ಲಿಂಗ್ ಆಗಿರಬಹುದು, ಅಥವಾ ಸಣ್ಣ ಪುಟ್ಟ ಜಾಗಿಂಗ್ ಕೂಡ ಆಗಿರಬಹುದು, ಇವೆಲ್ಲವೂ ಸಹ ಕ್ರೀಡೆಯ ಒಂದು ಉತ್ತಮ ಆರಂಭ ಅಂತ ಹೇಳ್ತಾ ನಿಮಗಾಗಿ ನಿಮ್ಮ ನೆಚ್ಚಿನ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ಹಾಗಾಗಿ ನಿಮಗೆ ಕ್ರೀಡೆ ಅಂದ ತಕ್ಷಣ ನೆನಪಾಗುವಂತಹ ಆ ಒಂದು ನೆನಪಿನ ಬುತ್ತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ಹಾವೇರಿಯಿಂದ ಅನಿತಾ ಅವರು ಹೇಳ್ತಾ ಇದ್ದಾರೆ, ನಾನು ಶಾಲಾ ದಿನಗಳಲ್ಲಿ ವಾಲಿಬಾಲ್ ಸ್ಟೇಟ್ ಪ್ಲೇಯರ್ ಆಗಿದ್ದೆ ಮತ್ತು ಖೋಖೋ ಪ್ಲೇಯರ್ ಆಗಿ ಆಟವನ್ನು ಆಡ್ತಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಶ್ರುತಿ ಮಂಜುನಾಥ್ ಅವರು ಕೊಪ್ಪಳದಿಂದ, ಅರಕಲಗೂಡಿನಿಂದ ಇವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು 5ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ರನ್ನಿಂಗ್ ರೇಸ್ನಲ್ಲಿ 2ನೇ ಬಹುಮಾನ ಬಂದಿತಂತೆ ಇವರಿಗೆ. ಆಗ ಒಂದು ಲೋಟವನ್ನು ಕೊಟ್ಟಿದ್ರಂತೆ, ಅದು ಈಗಲೂ ಸಹ ನೆನಪಾಗುತ್ತೆ, ಕ್ರೀಡೆ ಅಂದ ತಕ್ಷಣ ಅಂತ ಹೇಳಿ ತಮ್ಮ ಒಂದು ನೆನಪನ್ನು ಹಂಚಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಇಬ್ಬರಿಗೂ. ಇನ್ನು ಸ್ನೇಹಿತರೆ, ಆಟಗಳು ನಮಗೆ ಕೇವಲ ದೈಹಿಕ ಕಸರತ್ತನ್ನು ಮಾತ್ರ ಕಲಿಸೋದಿಲ್ಲ, ಬದುಕಿನ ದೊಡ್ಡ ಪಾಠಗಳನ್ನು ಕಲಿಸತ್ವೆ. ಸೋತಾಗ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವಂತಹ ಆ ಒಂದು ಛಲ, ಗೆದ್ದಾಗ ವಿನಮ್ರವಾಗಿರುವಂತಹ ಗುಣ, ಮತ್ತು ಎಲ್ಲರ ಜೊತೆಗೂಡಿ ಕೆಲಸ ಮಾಡುವಂತಹ ಟೀಮ್ ಸ್ಪಿರಿಟ್ ನಮಗೆ ಕ್ರೀಡೆಯಿಂದನೇ ಬರೋದು. ಜೀವನದ ಕಷ್ಟಗಳನ್ನು ಎದುರಿಸೋದಕ್ಕೆ ಕ್ರೀಡಾ ಮನೋಭಾವಕ್ಕಿಂತ ದೊಡ್ಡ ಅಸ್ತ್ರ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾವು ನಮ್ಮ ಬಾಲ್ಯದಲ್ಲಿ ಆಡ್ತಿದ್ದಂತಹ ಲಗೋರಿ, ಬುಗುರಿ, ಕಬಡ್ಡಿ, ಖೋಖೋ, ಚಿನ್ನಿದಾಂಡು ಆಟಗಳು ಈಗ ಎಲ್ಲಿ ಹೋದವು ಅನ್ನೋದೇ ಒಂದು ಪ್ರಶ್ನೆಯಾಗಿದೆ. ಇಂದಿನ ಮಕ್ಕಳಿಗೂ ಸಹ ಈ ದೇಸಿ ಆಟಗಳು, ಈ ಒಂದು ದೇಸಿ ಆಟಗಳ ರುಚಿ ತೋರಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಹಾಗಾಗಿ ಈಗಿನ ಕಾಲದ ಮಕ್ಕಳಿಗೂ ಸಹ ಲಗೋರಿ, ಬುಗುರಿ, ಕಬಡ್ಡಿ, ಚಿನ್ನಿದಾಂಡು ಈ ಬಗೆಯ ಆಟಗಳನ್ನು ಪರಿಚಯ ಮಾಡಿಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಈಗ ಮತ್ತೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮುನಿ ಬರ್ತೀವಿ. ಕೇಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:25:21. ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ಹಾಗಾಗಿ ಕ್ರೀಡೆ ಅಂದ ತಕ್ಷಣ ನಿಮಗೆ ನೆನಪಾಗುವಂತಹ ನೆನಪಿನ ಸಂಗತಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ರಾಜನಕುಂಟೆಯಿಂದ ಸೌಭಾಗ್ಯ ಅವರು ಹೇಳ್ತಾ ಇದ್ದಾರೆ, ನಾನು ಸಹ ಮೆಮೊರಿ ಪವರ್, ಲೆಮನ್ ಆ್ಯಂಡ್ ಸ್ಪೂನ್, ಮತ್ತು ಥ್ರೋ ಬಾಲ್, ರನ್ನಿಂಗ್ ರೇಸ್, ಲಗೋರಿ, ಈ ಅನೇಕ ಆಟಗಳನ್ನು ನಾನು ಆಡ್ತಿದ್ದೆ ಸ್ಕೂಲ್ನಲ್ಲಿ ಇರಬೇಕಾದ್ರೆ. ಹಾಗೆ ಅನೇಕ ಬಹುಮಾನಗಳನ್ನು ಸಹ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಯಶೋಧ ಅವರು. ಇವ್ರು ಹೇಳ್ತಾ ಇದ್ದಾರೆ, ನಾನು ಕೂಡ ಶಾಲಾ ದಿನಗಳಲ್ಲಿ ಖೋಖೋ, ಕಬಡ್ಡಿ, ರನ್ನಿಂಗ್, ಪಥಸಂಚಲನ ಹೀಗೆ ಹಲವಾರು ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೀನಿ. ಈಗ ನೆನಪು ಮಾತ್ರ ಆ ಒಂದು ದಿನಗಳಿಗೆ ಹೋಗುತ್ತೆ, ಕ್ರೀಡೆ ಅನ್ನೋ ಒಂದು ಪದವನ್ನು ಕೇಳಿದ ತಕ್ಷಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ, ನಾನು ಪ್ರತಿ ವರ್ಷ ಶಾಲೆಯ ಸ್ವತಂತ್ರ ದಿನಕ್ಕಾಗಿ ಸ್ಪೋರ್ಟ್ಸ್ ನಡೆಯುವಾಗ ಅದರಲ್ಲಿನ 100 ಮತ್ತು 200 ರೇಸ್ ಆ್ಯಂಡ್ ಮಂಕಿ ರೇಸ್ನಲ್ಲಿ ಪ್ರತಿ ವರ್ಷ ಅವರು ಬಹುಮಾನವನ್ನಾಗಿ ಹೇಳ್ತಾ ಇದ್ರಂತೆ. ಸ್ಟೀಲ್ ಗ್ಲಾಸ್ಗಳು ಅವ್ರಿಗೆ ಬಹುಮಾನವಾಗಿ ದೊರೆತಾ ಇತ್ತಂತೆ. ಈಗಲೂ ಸಹ ಆ ಒಂದು ನೆನಪುಗಳು ಮರುಕಳಿಸ್ತೇವೆ ಕ್ರೀಡೆ ಅನ್ನೋ ಒಂದು ಪದವನ್ನು ಕೇಳಿದ ತಕ್ಷಣ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್ ಅವರು ಈ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇನ್ನು ಸ್ನೇಹಿತರೆ, ಕ್ರೀಡೆ ಮತ್ತು ಫಿಟ್ನೆಸ್ ಅನ್ನೋದು ಕೇವಲ ಯುವಕರಿಗೆ ಮಾತ್ರ ಸೀಮಿತವಾಗಿರೋದಲ್ಲ. ಮನೆಯ ಜವಾಬ್ದಾರಿಗಳಲ್ಲಿ ಮುಳುಗಿರುವಂತಹ ತಾಯಂದಿರಾಗಿರಬಹುದು, ಗೃಹಿಣಿಯರಾಗಿರಬಹುದು, ಹಾಗೆ ಹಿರಿಯ ನಾಗರಿಕರಿಗೂ ಸಹ ದೈಹಿಕ ಚಟುವಟಿಕೆ ಅಷ್ಟೇ ಅಗತ್ಯ. ಪ್ರತಿದಿನ ಅರ್ಧ ಗಂಟೆ ಯೋಗ ಅಥವಾ ಸರಳ ವ್ಯಾಯಾಮ ಅಥವಾ ಸಂಜೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಸಹ ಸದಾ ಹಸನಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಎಸ್ ಜಾನಕಿ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ 2 ಕನಸು ಚಿತ್ರದಿಂದ ಕೇಳಿ.

ಎರಡು ಕನಸು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಜಾನಕಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 9:51. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮ. ಅನಿತಾ ಅವರು ಹೇಳ್ತಾ ಇದ್ದಾರೆ, ನಾವು ಹಾವೇರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಕೂಲ್ನಲ್ಲಿ ಶಾಲಾ ದಿನಗಳಲ್ಲಿ ವಾಲಿಬಾಲ್ ಅನ್ನು ಆಡ್ತಾ ಇದ್ವಿ. ಆ ಒಂದು ಪಂದ್ಯದಲ್ಲಿ ಪ್ರತಿ ಪಂದ್ಯದಲ್ಲೂ ನಮ್ಮದೇ ಸಹ ಪ್ರಥಮ ಬಹುಮಾನ ಆಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆಗಿನ ಒಂದು ನೆನಪನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ, ಹಾಗೆ ಧನ್ಯವಾದಗಳು ನಿಮಗೆ. ಇನ್ನು ಸ್ನೇಹಿತರು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಕ್ರಿಕೆಟ್ ಮಾತ್ರವಲ್ಲದೆ ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಚೆಸ್, ಶೂಟಿಂಗ್ ಹೀಗೆ ಹತ್ತಾರು ಕ್ರೀಡೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಅವರ ಒಂದು ಶ್ರಮ, ಕಠಿಣ ಅಭ್ಯಾಸ ಹಾಗೆ ಸಮರ್ಪಣೆ ನಮ್ಮೆಲ್ಲರಿಗೂ ಸಹ ದೊಡ್ಡ ಸ್ಫೂರ್ತಿ ಅಂತಲೇ ಹೇಳ್ಬೋದು. ನಮ್ಮ ಮುಂದಿನ ಪೀಳಿಗೆಯನ್ನು ಕ್ರೀಡೆಗಳತ್ತ ಪ್ರೋತ್ಸಾಹ ಮಾಡೋದು ನಮ್ಮ ಕರ್ತವ್ಯ. ಇನ್ನು ಸ್ನೇಹಿತರೆ, ಈ ಒಂದು ಕ್ರೀಡಾ ದಿನದಂದು ನಾವೆಲ್ಲರೂ ಒಂದು ಪುಟ್ಟ ಸಂಕಲ್ಪವನ್ನು ಮಾಡೋಣ. ಏನು ಅಂತ ಹೇಳಿದ್ರೆ, ಪ್ರತಿದಿನ ನಮ್ಮ ದೇಹಕ್ಕೆ ಸ್ವಲ್ಪವಾದರೂ ಚಲನೆಯನ್ನು ಕೊಡೋಣ, ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋಣ. ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಮಾತನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಳೋಣ. ಇವತ್ತಿನಿಂದ ನಾವು ನೀವು ಎಲ್ಲರೂ ಸಹ ವ್ಯಾಯಾಮ ಅಥವಾ ಆಟವನ್ನು ಶುರು ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆರಡು ಹಾಡುಗಳ ಪ್ರಸಾರದ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾವು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೀ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
2: ಡೈಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
1: ಹಾಗಾದ್ರೆ ಈ ಲೈವ್ ನಿಮ್ದೆ. ಫಿಟ್ನೆಸ್ ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
2: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM.
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ.
1: ಎಫ್ ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 10:04:27 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕನ್ನಡ ಚಲನಚಿತ್ರ ರಂಗ ತನ್ನ ಇಷ್ಟು ವರ್ಷ ಸುದೀರ್ಘ ಪ್ರಯಾಣದಲ್ಲಿ ಅನೇಕ ಹೊರಳುಗಳನ್ನು, ತಿರುವುಗಳನ್ನು ಕಂಡಿದೆ. ಹೊಸ ಹೊಸ ವಿದ್ಯಮಾನಗಳನ್ನು ಅಳವಡಿಸ್ಕೊಳ್ತಾ ಯಶಸ್ಸನ್ನು ಗಳಿಸ್ತಾ ಬರ್ತಾ ಇದೆ. ಹೀಗೆ ಒಂದು ಯಶಸ್ಸಿಗೆ ಕಾರಣಕರ್ತರು ಅನೇಕ ಮಹನೀಯರು ಅಲ್ವಾ? ಮತ್ತೆ ಈ ಕನ್ನಡ ಚಿತ್ರರಂಗದ ಯಶಸ್ಸಿನ ಆರಂಭದ ದಿನಗಳು ಹೇಗಿದ್ವು, ಮತ್ತೆ ಆಗ ದುಡ್ದಂತಹ ಮಹನೀಯರುಗಳ ಬಗೆಗೆ ಒಂದಷ್ಟು ಮಾತು ಇಂದಿನ ಸಿನಿಚಿಟಿಯಲ್ಲಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯೋತ್ಸವ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 10:14:40 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನ ಮೇಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮ. ಇನ್ನು ನಮ್ಮ ಒಂದು ಕನ್ನಡ ಚಿತ್ರರಂಗದ ಯಶಸ್ಸಿನ ಆರಂಭದ ದಿನಗಳು ಹೇಗಿದ್ವು ಅನ್ನೋದರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕನ್ನಡ ಚಿತ್ರರಂಗದ ಆರಂಭದಿಂದ ದುಡಿದಂತಹ ಮಹನೀಯರುಗಳು ಅಂತಂದ್ರೆ ಗುಬ್ಬಿ ವೀರಣ್ಣ ಅವರು, ಪದ್ಮಶ್ರೀ ಆರ್ ಎನ್ ಆರ್ ಅವರು, ಹೆಚ್ ಎಲ್ ಎನ್ ಸಿಂಹ ಅವರು, ಡಿ ಶಂಕರ್ ಸಿಂಗ್ ಅವರು, ಬಿ ಆರ್ ಪಂತ್ ಅವರು, ಬಿ ವಿಠಲಾಚಾರ್ಯ ಅವರು, ಟಿ ವಿ ಸಿಂಗ್ ಠಾಕೂರ್ ಅವರು, ಜಿ ವಿ ಅಯ್ಯರ್ ಅವರು, ಎಂ ವಿ ರಾಜಮ್ಮ ಅವರು, ಹಾಗೆ ಕುರಾಸಿ

ಹುಣಸೂರು ಕೃಷ್ಣಮೂರ್ತಿ ಅವರು ಹೀಗೆ ಅನೇಕರು ದುಡಿದಿದ್ದಾರೆ. ನಂತರ ಈ ಒಂದು ಯಾತ್ರೆಯನ್ನು ಮುನ್ನಡೆಸಿದಂತಹ ಕೀರ್ತಿ ಎಂ ಆರ್ ವಿಠಲ್, ಎನ್ ಎಲ್ ಪುಟ್ಟಣ ಕಣ್ಗಲ್ ಅವರು ಮತ್ತು ಕಲಾವಿದರಾದಂತಹ ಕುಮಾರತ್ರಿಯರು, ಬಾಲಕೃಷ್ಣ, ನರಸಿಂಹರಾಜು, ಅಶ್ವಥ್ ಅವರು ಮೊದಲಾದವರಿಗೆ ಸಲ್ಲತೆ. ಹಾಗೆ ಅನೇಕ ಕಾಣದ ಕೈಗಳು ಸಹ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ದುಡಿತಾ ಇದ್ದಾರೆ ಅಂತ ಹೇಳ್ತಾ ಈಗ ಮತ್ತೆರಡು ಹಾಡುಗಳು ಮೂಡಿ ಬರ್ತೀವಿ ನಿಮಗಾಗಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿದು. ಇದೀಗ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಕರೆದಾಗ ನೀ ಬಂದು ಅನ್ನುವ ಹಾಡು. ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಈ ಒಂದು ಚಿತ್ರದಿಂದ, ಜೀವ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ ಈ ಒಂದು ಹಾಡಿಗೆ.

0: 15 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:26:07. ಸಿರಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಕನ್ನಡ ಚಿತ್ರರಂಗದ ಆರಂಭದ ದಿನಗಳ ಕುರಿತು ನಾವು ಮಾತಾಡ್ತಾ ಇದ್ವಿ. ಅದಕ್ಕೆ ಶ್ರಮವಹಿಸಿದಂತಹ ಅನೇಕ ಮಹನೀಯರುಗಳು ಸಹ ಬಗ್ಗೆ ಸಹ ನಾವು ಮಾತಾಡ್ತಾ ಇದ್ವಿ. ಆಗೆಲ್ಲ ಕನ್ನಡ ಚಿತ್ರಗಳು ಮದ್ರಾಸ್ ಮತ್ತು ಹೊರ ರಾಜ್ಯಗಳಲ್ಲಿ ಚಿತ್ರೀಕರಣವನ್ನು ಮಾಡ್ತಾ ಇದ್ವು. ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಕರ್ನಾಟಕದಲ್ಲಿಯೇ ನೆಲೆಗೊಳಿಸಬೇಕು ಅಂತ ಹೇಳಿ ಅನೇಕ ಮಂದಿಯ ಅಭಿಲಾಷೆಯಾಗಿತ್ತು ಸ್ನೇಹಿತರೆ. ಇಂತಹ ಒಂದು ಅಭಿಲಾಷೆಯನ್ನು ಪೂರೈಸುವಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಂಥವರು GR ರಾಮಯ್ಯ ಅವರು. ಕರ್ನಾಟಕದ ಹೊರಗಿನ ಬೇರೆ ಬೇರೆ ಕೇಂದ್ರಗಳಲ್ಲಿಯೇ ಚಲನಚಿತ್ರಗಳು ತಯಾರಾಗ್ತಿದ್ದಂತಹ ಆ ಒಂದು ಕಾಲದಲ್ಲೇ ಮೈಸೂರಿನಲ್ಲಿ ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಮುಂದಾಗ್ತಾರೆ. ಆ ಒಂದು ಸ್ಟುಡಿಯೋಗೆ ಸೊಗಸಾದ ಒಂದು ಹೆಸರನ್ನು ಸಹ ಇಟ್ಟು ನಾಮಕರಣವನ್ನು ಸಹ ಮಾಡ್ತಾರೆ. ಅದರ ಬಗ್ಗೆ ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ತೋರು ಕಣ್ಣುಗಳು ನಾಣ ಮಾಡುತ್ತಿವೆ. ಆರು ಹಕ್ಕಿಗಳು ನಿನ್ನ ತುಬ್ಬುಗಳು.

ಬೇಡಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದರೆ ಸ್ನೇಹಿತರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಕನ್ನಡ ಚಿತ್ರರಂಗದ ಆರಂಭದ ದಿನಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ವಿಜ್ಞಾನ ನಗರದಿಂದ ಹರಿಹರನ್ ಅವರು ಹೇಳ್ತಾ ಇದ್ದಾರೆ, ಕನ್ನಡ ಸಿನಿಮಾ ಹುಟ್ಟಿದ ಕತೆ ಅದೊಂದು ಸಾಹಸದ ಕತೆ, ಅದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ ಅಂತ ಹೇಳಿ. ಹೌದು, ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಆ ಎಲ್ಲ ಇತಿಹಾಸವನ್ನು ನಾವು ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ಕನಿಷ್ಠ ಪಕ್ಷ ಸ್ವಲ್ಪನಾದರೂ ಸಹ ಆ ಒಂದು ಸಂಗತಿಗಳನ್ನು, ಒಂದು ನೆನಪುಗಳನ್ನು ನಾವು ಮಾಡಿಕೊಳ್ಬಹುದು ಅನ್ನೋದು ನಮ್ಮ ಒಂದು ಆಶಯ. ಆಗಲೇ ನಾವು ಹೇಳ್ತಾ ಇದ್ವಿ, ನಮ್ಮ ಒಂದು ಚಿತ್ರಗಳು, ಮೊದಲು ಕನ್ನಡ ಚಿತ್ರಗಳು ಚೆನ್ನೈನಲ್ಲಿ ನಡೀತಾ ಇದ್ವು. ಹೊರ ರಾಜ್ಯಕ್ಕೆ ಯಾಕೆ ಹೋಗಬೇಕು, ನಮ್ಮ ರಾಜ್ಯದಲ್ಲೇ ಯಾಕೆ ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಜಿ ಆರ್ ರಾಮಯ್ಯ ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ತಮ್ಮ ಗೆಳೆಯರ ಜೊತೆಗೆ ಸೇರಿ ಮೈಸೂರಿನಲ್ಲಿ ಒಂದು ಸ್ಟುಡಿಯೋವನ್ನು ಆರಂಭ ಮಾಡ್ತಾರೆ. ಅದಕ್ಕೆ ನವಜ್ಯೋತಿ ಸ್ಟುಡಿಯೋ ಅಂತ ಹೇಳಿ ಹೆಸರನ್ನು ಸಹ ಇಡ್ತಾರೆ. ಇನ್ನು ನವಜ್ಯೋತಿ ಸ್ಟುಡಿಯೋದಲ್ಲಿ ತಯಾರಾದಂತಹ ಮೊದಲ ಚಿತ್ರ ಮಹಾತ್ಮ ಪಿಕ್ಚರ್ಸ್ ಅವರ ಕೃಷ್ಣಲೀಲಾ ಸಿನಿಮಾ. ನಂತರ ಮಹಾತ್ಮ ಪಿಕ್ಚರ್ಸ್ ಅವರ ಚಿತ್ರ ನಿರ್ಮಾಣಕ್ಕೆ ಈ ಒಂದು ಸ್ಟುಡಿಯೋ ಖಾಯಂ ಸ್ಥಳವಾಗುತ್ತೆ. 1947 ಸುಮಾರು 10 ವರ್ಷಗಳ ಕಾಲ ನವಜ್ಯೋತಿ ಸ್ಟುಡಿಯೋ ಕನ್ನಡ ಚಿತ್ರ ನಿರ್ಮಾಣದ ಚಟುವಟಿಕೆಯ ಕೇಂದ್ರವಾಗುತ್ತೆ ಅಂತ ಹೇಳ್ತಾ ಈಗ ಮತ್ತೆರಡು ಹಾಡುಗಳು ಮುಡಿ ಬರ್ತಿವೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಿ ಹಾಗೂ ಚಿತ್ರ ಅವರ ದನಿಯಲ್ಲಿ ಜಯನಾಯಕ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ನೀವು ಕೇಳ್ತಾ ಇದ್ರಿ ಸಿನಿಚಿಟ್ಟೆ ಕಾರ್ಯಕ್ರಮ 101.3 FM ರೈನ್ಬೋ ಕನ್ನಡ ಕಾಮನಬಿಲಿನಲ್ಲಿ ಕನ್ನಡ ಚಿತ್ರರಂಗದ ಆರಂಭದ ದಿನಗಳ ಕುರಿತು ನಾವು ಮಾತಾಡ್ತಾ ಇದ್ವಿ ಸ್ನೇಹಿತರೆ. ನವಜ್ಯೋತಿ ಸ್ಟುಡಿಯೋ ನಂತರ 1954 ಬಂದದ್ದೇ ಪ್ರೀಮಿಯರ್ ಸ್ಟುಡಿಯೋ. ಮೈಸೂರಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಸ್ಟುಡಿಯೋದ ಕಾರಣಕರ್ತರು MN ಬಸವರಾಜಯ್ಯ ಅವರು. ಈ ಸ್ಟುಡಿಯೋ ಆರಂಭವಾದ ನಂತರ ಕನ್ನಡ ಚಿತ್ರರಂಗ ಭದ್ರವಾಗಿ ನೆಲೆಯೂರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡ್ವು. ಹಾಗೆ ಆ ಒಂದು ಸ್ಟುಡಿಯೋದಲ್ಲಿನ 7 ಫ್ಲೋರ್ಗಳಲ್ಲಿ ಎಡೆಬಿಡದೆ ಚಿತ್ರೀಕರಣಗಳು ಸಾಗ್ತಾ ಇತ್ತಂತೆ. ಇನ್ನು ಸ್ಟುಡಿಯೋದಲ್ಲಿ ಶಾಶ್ವತ ಸೆಟ್ಗಳನ್ನು ಹಾಕಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಚಿತ್ರವನ್ನು ತಯಾರಿಸುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದಂತಹ ಕೀರ್ತಿ MN ಬಸವರಾಜಯ್ಯ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಮತ್ತು ಪ್ರೀಮಿಯರ್ ಸ್ಟುಡಿಯೋವನ್ನು ಇವರು ಪ್ರಾರಂಭ ಮಾಡಿದ್ದಲ್ಲದೆ ಸ್ವತಃ ಬಸವರಾಜಯ್ಯ ಅವರು ಅನೇಕ ಚಿತ್ರಗಳನ್ನು ತಯಾರು ಮಾಡ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ. ಮುಂದೆ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಂಯುಕ್ತ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:48 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೇ ನನ್ನ ಮುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಸ್ನೇಹಿತರೆ ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ಎಂ ರೈನ್ಬೋ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಕನ್ನಡ ಚಿತ್ರರಂಗದ ಆರಂಭದ ದಿನಗಳ ಕುರಿತು ನಾವು ಮಾತಾಡ್ತಾ ಇದ್ವಿ. ಮೈಸೂರು ಚಲನಚಿತ್ರೋದ್ಯಮದ ಕೇಂದ್ರವಾಗೋದಕ್ಕೂ ಮೊದಲು ಜಿ ಆರ್ ರಾಮಯ್ಯ ಅವರು ಮತ್ತು ಎಂ ಎನ್ ಬಸವರಾಜಯ್ಯ ಅವರು ಶ್ರಮಿಸಿದರೆ ಬೆಂಗಳೂರಿನಲ್ಲಿ ಉದ್ಯಮ ಬೆಳೆಯೋದಕ್ಕೆ ಬೀಜವನ್ನು ಬಿತ್ತಂತಹವರು ಡಾಕ್ಟರ್ ಗುಬ್ಬಿ ವೀರಣ್ಣ ಅವರು. 1920ರ ದಶಕದ ಅಂತ್ಯದಲ್ಲೇ ಕರ್ನಾಟಕ ಪಿಕ್ಚರ್ ಸ್ಟುಡಿಯೋವನ್ನು ಆರಂಭಿಸಿದಂತಹ ಗುಬ್ಬಿ ವೀರಣ್ಣ ಅವರು ಸರ್ಕಾರ ಘೋಷಣೆ ಮಾಡಿದಂತಹ ನೆರವಿನಿಂದ ಶ್ರೀ ಕಂಠೀರವ ಸ್ಟುಡಿಯೋವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಇವರಿಗೆ ಹೆಗಲನೆಯಾಗಿ ನಿಂತವರು ಟಿ ಎಸ್ ಕರಿಬಸಯ್ಯ ಅವರು. ಇನ್ನು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಆರಂಭವಾದಂತಹ ಶ್ರೀ ಕಂಠೀರವ ಸ್ಟುಡಿಯೋದ ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ವೀರಣ್ಣ ಅವರಾದರೆ ಆಡಳಿತ ನಿರ್ದೇಶಕದ ಹೊಣೆಯನ್ನು ಹೊತ್ತಂತವರು ಟಿ ಎನ್ ಕರಿಬಸಯ್ಯ ಅವರು. ನಮ್ಮ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಚಿತ್ರೀಕರಣದ

ಸ್ಥಳವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕನಸು ಆಗ ನನಸಾಗುತ್ತೆ. 1970 ಆರಂಭವಾದಂತಹ ಈ ಒಂದು ಶ್ರೀಕಂಠೀರವ ಸ್ಟುಡಿಯೋಸ್ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಅಪಾರ ಬೆಂಬಲವನ್ನು ನೀಡ್ತಾ ಬರ್ತಿದೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆರಡು ಹಾಡುಗಳ ಪ್ರಸಾರದ ಮೂಲಕ ಇಂದಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನವಿಲ್ಲೋ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹಾಡು ಹಾಡು ಒಂದು ಹಾಡು ಹಾಡು.
2: 25 ವಸಂತಗಳು,
3: ಸಾವಿರಾರು ಹಾಡುಗಳು,
2: ಕೋಟ್ಯಂತರ ನೆನಪುಗಳು.
4: ನೆನಪು ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
3: ಮಾತು ಮಧುರ,
2: ಸಂಗೀತ ಅಮರ.
5: ಸಂಗೀತವೇ ನನ್ನ ಚಪ್ಪಾಡೇ ನನ್ನ.
2: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 11:02. ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನ ನಮಗೆ ರಿಕ್ವೆಸ್ಟ್ ಮಾಡುವಂತಹ ಸಮಯ. ಜೊತೆಗೆ ಇಂದು ಮುತ್ತು ಕಂಗಳ ಧಾರವಾಡದ ಬೆಡಗಿ ಲೀನಾ ಚಂದಾವರ್ಕರ್ ಇವರ ಹುಟ್ಟಿದ ಹಬ್ಬದ ದಿನ. ಇದರ ಕುರಿತಾಗಿ ಸಹ ನೀವು ನಮಗೆ ರಿಕ್ವೆಸ್ಟ್ಗಳನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲಿಗೆ ಗೀತೆ ರಖವಾಲ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

0: ಮೆಹಬೂಬ್ ಕಿ ಮೆಹಂದಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.
1: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್.
2: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
1: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ 12:00 PM.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಂದಿನ ವಿಶೇಷ ಲೀನಾ ಚಂದಾವರ್ಕರ ಹುಟ್ಟಿದ ದಿನ. ಸಂಗೀತ, ಸೌಂದರ್ಯ ಮತ್ತು ನಟನೆಯ ಅಪರೂಪದ ಸಂಗಮ. 70ರ ದಶಕದ ಬಾಲಿವುಡ್ ಚಿತ್ರರಂಗದಲ್ಲಿ ತಮ್ಮ ಚುರುಕಾದ ಅಭಿನಯ ಮತ್ತು ಸೌಂದರ್ಯದಿಂದ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದ ಕನ್ನಡತಿ ಲೀನಾ ಚಂದಾವರ್ಕರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 1950ರಲ್ಲಿ ಆಗಸ್ಟ್ 29ರಂದು ಕರ್ನಾಟಕದ ಧಾರವಾಡದಲ್ಲಿ ಜನಿಸಿದ ಲೀನಾ ಅವರು ಬೆಳೆದಿದ್ದು ಮಿಲಿಟರಿ ವಾತಾವರಣದಲ್ಲಿ. ಫಿಲಂಫೇರ್ನ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ಮಿಂಚಿದ ಇವರು 1968ರಲ್ಲಿ ಮನ್ ಕಾ ಮೀತ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ರು. ತಮ್ಮ ಮುದ್ದಾದ ಅಭಿನಯದಿಂದ ಅಂದಿನ ಕಾಲದ ಡ್ರೀಮ್ ಗರ್ಲ್ ಅಂತಲೂ ಕರೆಸಿಕೊಳ್ತಿದ್ರಂತೆ. ಇದೀಗ ಮುಂದಿನ ಗೀತೆ ನಿಮ್ಮದೇ ನೆಚ್ಚಿನ ಗೀತೆ, ಜಾನೆ ಅಂಜಾನೆ ಚಿತ್ರದಿಂದ ಶಾರದಾ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ದಾನ್ ಸಿಂಗ್ ಅವರ ಸಂಗೀತ.

ಹಂಜೋಲಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಮೊಹಮ್ಮದ್ ರಫಿ, ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇಂದು ಲೀನಾ ಚಂದಾವರ್ಕರ್ ಅವರ ಹುಟ್ಟಿದ ದಿನದ ವಿಶೇಷ. ಬಹಳಷ್ಟು ಜನ ನಮಗೆ ಸಂದೇಶಗಳನ್ನ ಕಳಿಸಿದ್ದೀರಾ. ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಮಾವಲಿ ಜಯಂತ್ ಹೆಗ್ಡೆ ಸಿರ್ಸಿಯಿಂದ, ಲೀಲಾ ಚಂದಾವರ್ಕರ್ ಅವರ 75ನೇ ಹುಟ್ಟಿದ ದಿನ ಇಂದು ಅವರ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಛತ್ತೀಸ್ಗಢದಿಂದ ಹರಿಮಣಿ ವರ್ಮಾ ಪಾರಸ್ವಣಿ ವರ್ಮಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ನಂತರ ನಂಬರ್ ಎಂಡಿಂಗ್ ವಿತ್ 8478 ಕಬಾಡಿ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನಂತರ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಾಜಿ ನಗರದಿಂದ ಎನ್ಆರ್ ಪ್ರಸಾದ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ರಾಜೇಶ್ ಖನ್ನಾ, ದಿಲೀಪ್ ಕುಮಾರ್, ಜಿತೇಂದ್ರ ಮತ್ತು ಧರ್ಮೇಂದ್ರ ಅವರಂತಹ ನಟರೊಂದಿಗೆ ನಾಯಕಿಯಾಗಿ ನಟಿಸಿದ ಹೆಮ್ಮೆ ಲೀನಾ ಚಂದಾವರ್ಕರ್ ಅವರದ್ದು. ಹಂಜೋಲಿ, ಮೆಹಬೂಬ್ ಕಿ ಮೆಹಂದಿ, ಬಿದಾಯಿ, ಮಂಚಾಲಿ ಮತ್ತು ಬೈರಾಗ್ ನಂತಹ ಸೂಪರ್ ಹಿಟ್ ಸಿನಿಮಾಗಳು ಇಂದಿಗೂ ಪ್ರೇಕ್ಷಕರ ಮನಸ್ಸಲ್ಲಿ ಹಸಿರಾಗಿವೆ. ನಟನೆ, ಸೌಂದರ್ಯ ಮತ್ತು ಸರಳತೆಗೆ ಹೆಸರುವಾಸಿಯಾದ ನಮ್ಮ ಧಾರವಾಡದ ಕಣ್ಣುಗಳ ಬೆಳಗಿ ಲೀನಾ ಚಂದಾವರ್ಕರ್ ಅವರಿಗೆ ದೇವರು ಉತ್ತಮ ಆರೋಗ್ಯ, ಸುಖ ಮತ್ತು ಶಾಂತಿಯನ್ನ ನೀಡಲಿ ಎಂದು ಆಶಿಸೋಣ. ಹ್ಯಾಪಿ ಪರ್ ಡೇ ಲೀನಾ ಚಂದಾವರ್ಕರ್ ಮ್ಯಾಮ್. ಇದೀಗ ಮುಂದಿನ ಗೀತೆ ಏಕ್ ಮಹಲ್ ಹೋ ಸಪ್ನೋ ಕಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಸಾಹಿರ್ ಅವರ ಸಾಹಿತ್ಯ, ರವಿ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪೇಂಟರ್ ಕೆಲಸದಿಂದ ನಿರ್ದೇಶನದವರೆಗೆ ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಇಷ್ಟೊತ್ತು ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿದ್ರಿ. ಇದೀಗ ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಂದುವರಿಯಲಿದೆ. ಲೀನಾ ಚಂದಾವರ್ಕರ್ ಅವರ ನಿಮ್ಮ ನೆಚ್ಚಿನ ಗೀತೆಗಳೊಂದಿಗೆ ಇದೀಗ ಹನಿಮೂನ್ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಉಷಾ ಖನ್ನಾ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಆಪ್ಕೆ ಪಸಂದ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರು. ವಸುಂಧರಾ ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ಲೀನಾ ಚಂದಾವರ್ಕರ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಆಪ್ಕೆ ಪಸಂದ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಆಪ್ಕೆ ಪಸಂದ್ನ ಹಾಡುಗಳು ಇಷ್ಟ ಆಯಿತು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲೀನಾ ಚಂದಾವರ್ಕರ್ ಇವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬಂಗಾರದಂಥ ಗೀತೆಗಳು ಅಂತ ಹೇಳಿ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಲೀನಾ ಚಂದಾವರ್ಕರ್ ಅವರಿಗೆ ದೇವರು ಉತ್ತಮ ಆರೋಗ್ಯ, ಸುಖ ಮತ್ತು ಶಾಂತಿಯನ್ನು ನೀಡಲಿ ಎಂದು ಮತ್ತೊಮ್ಮೆ ಆಶಿಸೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜೊತೆಗಿದ್ದ ಕೇಳುಗರಿಗೆಲ್ಲ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಮಂಚಲಿ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಆನಂದ್ ಭಕ್ಷ್ಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ. 12 ಗಂಟೆಗೆ ಸರಿಯಾಗಿ ಪ್ರಸಾರ ಆಗಲಿದೆ ಧಾರವಾಡದಿಂದ ಪ್ರದೇಶ ಸಮಾಚಾರ.

0: रंग फसाना बन गया अच्छा
1: अच्छा जी
0: एक बहाना बन गया।

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ.

ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿಗಳ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್ ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಗೆಟ್ ರೆಡಿ ಟು ಟರ್ನ್ ಬ್ಯಾಕ್ ದ ಡಯಲ್, ಟರ್ನ್ ಅಪ್ ದ ಮೆಮೊರೀಸ್.
2: FM Rainbow brings your former favorites back.
1: Spinning Bollywood hits over gupshup.
3: Arey abhi to party shuru hui hai.
2: Every Saturday and Sunday from 12 to 1:10.
4: Pani da kesariya tera.
2: Let's soundtrack your weekend with Rainbow River.
1: Because some songs and some voices never fade.
5: Akashwani FM Rainbow.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು. ಸ್ಟುಡಿಯೋ ಸಮಯ 1:02. ಕರಿಯಲಿ ಕೈರುಚಿ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರುಚಿಯಾದ ಅಡುಗೆ ಅಥವಾ ನಿಮ್ಮ ಕೈಯಲ್ಲಿ ಅರಳಿದ ಕೈರುಚಿಯ ಕುರಿತಾಗಿ ನಮ್ಮೊಂದಿಗೆ ಕರೆ ಅಥವಾ ಸಂದೇಶದ ಮೂಲಕ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228106, 0802228106, ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಹ ಸಂದೇಶದ ಮೂಲಕ ಹಂಚಿಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ

9408010013 9480901013. ಪ್ರತಿದಿನ ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಪ್ರತಿಯೊಬ್ಬರಿಗಾಗಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ತೀರ್ಥರೂಪ ತಂದೆಯವರಿಗೆ ಈ ಚಿತ್ರದಿಂದ ಜೋ ಕೋಸ್ಟಾ ಅವರ ಗಾಯನದಲ್ಲಿಯೇ.

ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಇಂದು ರಂಜಕ ಚಟ್ನಿಯ ಕುರಿತಾಗಿ ನೋಡೋಣ. ಉತ್ತರ ಕರ್ನಾಟಕದ ಸ್ನೇಹಿತರಿಗೆ ಬಹಳ ಚೆನ್ನಾಗಿ ತಿಳಿದಿರುತ್ತೆ ಇದು ರಂಜಕ ಚಟ್ನಿ. ಇದು ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಖಾರವಾದ ಕೆಂಪು ಮೆಣಸಿನ ಚಟ್ನಿ. ಇದನ್ನು ಮುಖ್ಯವಾಗಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ ಅಥವಾ ಬಿಸಿ ಅನ್ನ ಮತ್ತು ತುಪ್ಪದೊಂದಿಗೆ ಸವಿಯಲಾಗುತ್ತೆ. ಇದಕ್ಕೆ ಅಗತ್ಯವಿರುವ ಸಾಮಗ್ರಿಗಳು ಏನೇನು? ತಾಜಾ ಕೆಂಪು ಮೆಣಸು 200-250 ಗ್ರಾಂ, ಮೆಂತೆಕಾಳು 1 ಟೀಸ್ಪೂನಷ್ಟು, ಹುಣಸೆಹಣ್ಣು, ಇಂಗು 1/2 ಟೀಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ

ಸ್ಪೈಸಿದಲ್ಲಿ 8-10 ಎಸಳು, ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ. ರಂಜಕ ಚಟ್ನಿ ಇದು ಮಾಡುವ ವಿಧಾನ ಹೇಗೆ? ಕೆಂಪು ಮೆಣಸುಗಳನ್ನು ಚೆನ್ನಾಗಿ ತೊಳೆದು ತೊಟ್ಟು ತೆಗೆದು ಬಟ್ಟೆಯಿಂದ ಒರೆಸಿ ತೇವಾಂಶವಿಲ್ಲದಂತೆ ಸಂಪೂರ್ಣವಾಗಿ ಒಣಗಿಸಿಕೊಳ್ಳಬೇಕು. ನಂತರ ಬಾಣಲೆಯಲ್ಲಿ ಮೆಂತೆಕಾಳುಗಳನ್ನು ಸಣ್ಣ ಉರಿಯಲ್ಲಿ ಕೆಂಪಾಗುವವರೆಗೆ ಹುರಿದು ತಣ್ಣಗಾಗಲು ಬಿಡಬೇಕು. ಇನ್ನು ನಂತರ ಮಿಕ್ಸಿ ಜಾರ್ಗೆ ಒಣಗಿಸಿದ ಮೆಣಸಿನಕಾಯಿ, ಹುರಿದ ಮೆಂತೆ, ಉಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ಒಂದು ಸಣ್ಣ ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಕಾಯಿಸಿ ಸಾಸಿವೆ ಮತ್ತು ಇಂಗು ಹಾಕಿ ಒಗ್ಗರಣೆ ಮಾಡಿ ಈ ಒಗ್ಗರಣೆಯನ್ನು ರುಬ್ಬಿದ ಚಟ್ನಿಗೆ ಸೇರಿಸಿಕೊಳ್ಳಬೇಕು. ನಂತರ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ನೀರನ್ನು ಬಳಸಬಾರದು. ನೀರು ಬಳಸದೆ ಮಾಡಿದರೆ ಈ ಚಟ್ನಿಯನ್ನು ಗಾಜಿನ ಬಾಟಲಿಯಲ್ಲಿಟ್ಟು ಫ್ರಿಡ್ಜ್ನಲ್ಲಿ ಹಲವು ತಿಂಗಳುಗಳ ಕಾಲ ಸಂಗ್ರಹಿಸಿಡಬಹುದು. ಇದಾಗಿತ್ತು ಈ ಹೊತ್ತಿನ ಕರೇಲಿ ಕೈರುಚಿ. ರಂಜಕ ಚಟ್ನಿ ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಖಾರವಾದ ಕೆಂಪು ಮೆಣಸಿನ ಚಟ್ನಿ.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ, ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು, ದುರಂತದಲ್ಲಿ ಮಡಿದವರ ಸಂಖ್ಯೆ 626 ಏರಿಕೆ, ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೇಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತ

0: ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626 ಏರಿದ್ದು 2,000 ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಕುರ್ಖಾದಲ್ಲಿ 48, ನವಲ್ಪರಾಸಿ ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನುವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಒಡಿಶಾದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ

ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈರುತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯ ವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ಧ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3ರಂದು ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 1:20. ಇದೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಪ್ಪುದುಂಟು ಸಿದ್ಧನಿರದಕೆ ಭಾನು ತಣುವಾದಾನು ಸೋಮ ಸುಟ್ಟಾನು ಏನಾದೊಡೆಯು ಮಪ್ಪುದುಂಟು ಸಿದ್ಧನಿರದಕೆ ಭಾನು ತಣುವಾದಾನು ಸೋಮ ಸುಟ್ಟಾನು ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ.

ಏನು ಬೇಕಾದರೂ ಬರಲಿ, ನಿನ್ನ ಧೈರ್ಯ ಕುಂದದೇ ಇರಲಿ. ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರ ಅಂದರೆ, ಹಿಂದೊಮ್ಮೆ ಡಿ ವಿ ಜಿ ಅವರೇ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಮ್ಮ ಮನೋಧರ್ಮದ ಒಂದು ಘಟ್ಟ, ಸಂಕಲ್ಪ ಶಕ್ತಿಗಳ ಒಂದು ಘಟ್ಟ. ಆದರೆ ಅನಂತ ಪ್ರಕೃತಿಯ ನಿಷ್ಠುರ ನಿರ್ವಿಕಾರ ಆಗುಹೋಗುಗಳಲ್ಲಿ ಯಾವುದೇ ಘಟ್ಟವು ಶಾಶ್ವತ ಅಲ್ವಲ್ಲ. ಅವತ್ತು ನೀನು ಕುಸಿದು ಬಿದ್ದಾಗ ಆಸರೆಗೆ ನೆಲ ಇತ್ತು ನಿಜ, ಯಾರಿಗೆ ಗೊತ್ತು ನಾಳೆ ಪ್ರಳಯವೇ ಸಂಭವಿಸಿಬಿಡಬಹುದು. ನಾಳೆನ ನಾವೇನು ಕಂಡಿಲ್ವಲ್ಲ. ಭಾನು ತಣುವಾದಾನು, ಸೋಮ ಸುಟ್ಟಾನು. ಯಾಕಂದ್ರೆ ಇಲ್ಲಿ ಅದ್ಭುತಗಳರಿದಲ್ಲ. ಆದ್ರಿಂದ ಕ್ಷೋಣಿ ಅಂದ್ರೆ ಭೂಮಿ ಕರಗಿಯೇ ಹೋಗಬಹುದು. ಆಗ ಪಾದ ಕುಸಿದ್ರೆ ನೆಲ ಇದೆ ಅನ್ನೋ ಮಾತೇ ಇಲ್ಲ. ಭೂಮಿ ಹಾಗಿರಲಿ, ಇಡೀ ಜಗತ್ತೇ ಶೂನ್ಯ ಆಗಿಬಿಡಬಹುದು. ಇವೆಲ್ಲವೂ ಈ ವಿಸ್ಮಯಕಾರಿ ವಿಶ್ವದಲ್ಲಿ ಸಂಭಾವ್ಯವೇ. ಇದನ್ನ ತಿಳ್ಕೊಳ್ಳಪ್ಪ ಮಂಕುತಿಮ್ಮ ಅಂತಾರೆ ತಿಮ್ಮಗುರು. ಹಾಗೆ ಬರೀ ತಿಳುವಳಿಕೆಯಿಂದನೂ ಏನು ಪ್ರಯೋಜನ ಇಲ್ಲ. ಮತ್ತಿನ್ನೇನು ಹಾಗಾದ್ರೆ? ಮೌನದಲ್ಲಿ ಸಿದ್ಧನಿರು. ಭಾನು ತಣಿಯಲಿ, ಸೋಮ ಸುಡಲಿ, ಕ್ಷೋಣಿ ಕರಗಿ ಹೋಗಲಿ, ಇಡೀ ಜಗತ್ತೇ ಶೂನ್ಯವಾಗಲಿ, ನೀನು ಮಾತ್ರ ಬಾಯಿ ಬಿಡಬೇಡ. ಬಂದದ್ದೆಲ್ಲ ಬರಲಿ ಅಂತ ಎದೆಯುಬ್ಬಿ ಔಡಗಚ್ಚಿ ಸನ್ನದ್ಧನಾಗಿರು ಅನ್ನೋ ಉಪದೇಶ ಡಿ ವಿ ಜಿ ಅವರದು. ಒಂದು ವೇಳೆ ನಾವು ಬಾಯ್ಬಿಟ್ರು, ಕೂಗಾಡಿದ್ರು, ಇಂಥ ಭವ್ಯ ಘಟನೆಗಳು ನಿಲ್ಲುತ್ತೆಯೇ? ಬ್ರಹ್ಮಾಂಡದ ಆಟಗಳು ಅವುಗಳ ಪಾಡಿಗೆ ನಡೆದೇ ನಡೆಯುತ್ತವೆ. ಯಾವ ಶಕ್ತಿನೂ ಅದನ್ನು ನಿಲ್ಲಿಸಲಾರದು. ಹೀಗೆ ಅಕಸ್ಮಾತ್ ನಡಿಬಹುದಾದ ವಿರಾಟ ಅಪಘಾತಗಳಿಗೆ ನಾವು ಎದೆ ಸೆಟಸಿ ನಿಲ್ಲಬಲ್ಲೆವು ಅನ್ನೋ ಸಂಕಲ್ಪ ಮಾಡಿಬಿಟ್ರೆ ದೈನಂದಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋದು ಸುಲಭ.

ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಕುಂದದೆಂದಿಗೂ ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೇ ಸುಖ ಮಂಕುತಿಮ್ಮ. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೇ ಸುಖ ಮಂಕುತಿಮ್ಮ.

0: ನಮಗೆ ಏನಾದರೂ ಕಷ್ಟ ಬಂದ್ಬಿಟ್ರೆ ಅದೇ ದೊಡ್ಡ ಸಂಗತಿ. ಹಗಲು ರಾತ್ರಿ ಅದೇ ಚಿಂತೆ, ಅದೇ ಧ್ಯಾನ. ಯಾರಿಗೆ ಗೊತ್ತು ಈ ಕಷ್ಟ ನಿವಾರಣೆ ಆಗತ್ತೋ ಇಲ್ವೋ? ನಾನು ಇದೇ ಸ್ಥಿತಿಲೇ ಜೀವಮಾನ ಪೂರ ಇರಬೇಕೋ ಏನೋ? ಇಂಥದ್ದೇ ಪೇಚಾಟಗಳು, ಹಲುಬಾಟಗಳು, ಗೋಳಾಟಗಳು. ಉದಾಹರಣೆಗೆ ಒಬ್ಬ ಆತನಿಗೆ ಅಜೀರ್ಣ. ಎಂಥ ಹಿಂಸೆ ಇದು! ಹೊಟ್ಟೆ ನೋಯತ್ತೆ, ಕರುಳು ನುಲಿಯತ್ತೆ, ಗಂಟ್ಲಲ್ಲಿ ಹುಳಿ ರಸ, ನಾಲಿಗೆ ಅಂತೂ ಮರ. ಆತನಿಗೊಂದೇ ಸಂಕಟ, ನನ್ನ ಜೀರ್ಣಶಕ್ತಿ ಇಷ್ಟೇನೆ, ಹಾಗಾದರೆ ನನ್ನ ಪ್ರಿಯವಾದ ಮೆಂತ್ಯ ಗೊಜ್ಜು, ಗಸಗಸೆ ಪಾಯಸ ಎಂದೆಂದೂ ತಿನ್ನಕ್ಕಾಗಲ್ವಾ? ಈ ಯಾತನೆಗಳ ಸಮಾಚಾರವೇ ಹಾಗೆ, ಅದು ಮಾನಸಿಕ ಆಗಲಿ ದೈಹಿಕ ಆಗಲಿ ನಮ್ಮನ್ನು ಬಿಟ್ಟೇ ಹೋಗಲ್ವೇನೋ ಅನ್ನೋ ದುಗುಡ ಸಂಶಯ ನಮಗೆ. ಅದೇ ರೀತಿ ಪ್ರಿಯಕರ ಒಬ್ಬ ಪ್ರೇಯಸಿನ ಆಷಾಢ ಮಾಸ ಅಂತ ತವರಿಗೆ ಕಳಿಸಿದಾನೆ. ಪಾಪ, ಏನು ಅವನ ವಿಷಾದದ ಉದ್ಗಾರಗಳು, ಅಗಲಿಕೆಯ ಪಲುಕುಗಳು! ಈ ವಿರಹವೇ ಪರಮಶಾಶ್ವತವೋ, ಪ್ರೇಯಸಿಯ ಸಾಮೀಪ್ಯ ಸುಖವೇ ದುರ್ಲಭವೋ ಅಂತ ಆತ ಖುದ್ದೆ ಹೋಗ್ತಾನೆ. ಆದರೆ ನಿಸರ್ಗ ಪ್ರಕ್ರಿಯೆಗಳು, ಅದು ಮನುಷ್ಯನ ಒಳಗಿನದಾಗಲಿ ಅಥವಾ ಹೊರಗಿನದಾಗಲಿ, ಒಂದಾದ ಮೇಲೆ ಒಂದರಂತೆ ಬದಲಾಗ್ತಾ ಹೋಗ್ತವೆ. ಆಷಾಢ ಲೀಲಾಜಾಲವಾಗಿ ಪಕ್ಕಕ್ಕೆ ಸರಿದು ಹೋದ ಹಾಗೆ ಸಂಭ್ರಮದ ಶ್ರಾವಣ ಕಾಲಿಟ್ಟಾಯಿತು. ಎಲ್ಲೆಲ್ಲೂ ಹೂವು, ಹಸಿರು, ಸುಗಂಧ, ಹಬ್ಬ, ಮಿಲನೋತ್ಸವ. ಇದೇ ರೀತಿ ಮನುಷ್ಯನ್ನ ಆವರಿಸೋ ಕಷ್ಟ ಆಗಲಿ, ಇಳೆಯನ್ನ ಮುಸ್ಕೋಂಥ ಕಾರ್ ಮೋಡವಾಗಲಿ ಶಾಶ್ವತ ಅಲ್ಲ, ಪರದೆ ಸರಿದ ಹಾಗೆ ಅವು ಸರಿದು ಬಿಡ್ತವೆ. ಇತ್ತ ಜೀವ ನಿಸೂರಾದ ಹಾಗೆ ಅತ್ತ ವಸುಂಧರೆಯು ತೊಳಗಿ ಬೆಳಗ್ತಾಳೆ. ಇಂಥ ಸುಖವೇ ಸುಖ ಅಂತ ಉದ್ಗರಿಸ್ತಾರೆ ಡಿ ವಿ ಜಿ. ನಿಜ, ಆಬ್ಸೆನ್ಸ್ ಆಫ್ ಪೇಯ್ನ್ ಈಸ್ ಪ್ಲೆಷರ್.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, musically yours.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 1:35 ಲಂಚ್ ಬಾಕ್ಸ್ ಕಾರ್ಯಕ್ರಮ. ಇಂದಿನ ಲಂಚ್ ಬಾಕ್ಸ್ನಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನ ಪಯಣದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದಿಂದ ಹರಿಚರಣ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅನಿಲ್ ಸಿಜೆ ಅವರ ಸಂಗೀತ.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೆ ನನ್ನ ಬುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಕಲ್ಟ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ನಿಶಾನ್ ರಾಯ್ ಅವರ ಗಾಯನದಲ್ಲಿ ಅನಿಲ್ ಕುಮಾರ್ ಮತ್ತು ನಿಶಾನ್ ರಾಯ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ನೀವು ಕೇಳ್ತಿದ್ರ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೌರಶಕ್ತಿ ನವೀಕರಿಸಬಹುದಾದ ಶಕ್ತಿ, ಬೇರೆಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳು, ಆದರೆ ಸೌರಶಕ್ತಿ ಮುಗಿದು ಹೋಗದ ಸಂಪನ್ಮೂಲ ಅಂತ ಖಂಡಿತ. ಅದಕ್ಕಾಗಿ ಭಾರತ ಸರ್ಕಾರವು ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದು ದೊಡ್ಡ ಪ್ರಮಾಣದ ಸೌರ ವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸ್ತಾ ಇದೆ. ಜೊತೆಗೆ ಪವನಶಕ್ತಿಯಲ್ಲಿ ಕರ್ನಾಟಕ, ತಮಿಳುನಾಡು, ಗುಜರಾತ್ ಮತ್ತು ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದೆ. ಜೊತೆಗೆ ಭಾರತದ ವಿದ್ಯುತ್ ವ್ಯವಸ್ಥೆಯಲ್ಲಿ ಜಲವಿದ್ಯುತ್ ಪ್ರಮುಖ ನವೀಕರಿಸಬಹುದಾದ ಮೂಲವೂ ಸಹ ಹೌದು. ಇದೀಗ ಮುಂದಿನ ಗೀತೆ ಬಲರಾಮನ ದಿನಗಳು ಚಿತ್ರದಿಂದ ರಘು ದೀಕ್ಷಿತ್ ಅವರ ಗಾಯನದಲ್ಲಿ, ಸಂತೋಷ ನಾರಾಯಣನ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಈ ಹೊತ್ತು ಭಾರತದ ನವೀಕರಿಸಬಹುದಾದ ಇಂಧನ ಪಯಣ, ಇದರ ಕುರಿತಾದ ಮಾಹಿತಿ ಪಡ್ಕೋತಾ ಇದ್ವಿ. ಕೃಷಿ ತ್ಯಾಜ್ಯ, ಜೈವಿಕ ತ್ಯಾಜ್ಯ ಮತ್ತು ಎಥೆನಾಲ್ ನಂತಹ ಮೂಲಗಳನ್ನು ಬಳಸಿಕೊಂಡು ಪರ್ಯಾಯ ಇಂಧನಕ್ಕೆ ಉತ್ತೇಜನೆ ಸಹ ನೀಡಲಾಗ್ತಾ ಇದೆ. ಭಾರತವು ಶುದ್ಧ ಇಂಧನದ ಪಾಲನ್ನು ಹೆಚ್ಚಿಸುವುದರ ಜೊತೆಗೆ ಹಸಿರು ಹೈಡ್ರೋಜನ್, ಶಕ್ತಿ ಸಂಗ್ರಹಣೆ ಮತ್ತು ವಿದ್ಯುತ್ ವಾಹನಗಳತ್ತ ಸಹ ಗಮನ ಹರಿಸ್ತಾ ಇದೆ. ದೇಶದಲ್ಲಿ 552 GW, ಇದರಲ್ಲಿ ವಿದ್ಯುತ್ ಸಾಮರ್ಥ್ಯ ಹೊಂದಿದ್ರೆ ಅದರಲ್ಲಿ 300.5 GW ಪಳೆಯುಳಿಕೆ ತರ, ಅಂದರೆ ಸಾಂಪ್ರದಾಯಿಕವಲ್ಲದ ಮೂಲಗಳಿಂದ ಬರ್ತಾ ಇದೆ. ಸೌರಶಕ್ತಿ 164.6 GW ಸ್ಥಾಪಿತ ಸಾಮರ್ಥ್ಯ ಹೊಂದಿದ್ದು, ಪಿಎಂ ಸೂರ್ಯಘರ್ ಯೋಜನೆಯು ಸುಮಾರು 50 ಲಕ್ಷ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇನ್ನು ಪವನಶಕ್ತಿ 58.14 GW ಸಾಮರ್ಥ್ಯ ಹೊಂದಿದ್ದು, ಜಾಗತಿಕವಾಗಿ ಭಾರತ 4ನೇ ಸ್ಥಾನದಲ್ಲಿದೆ. ಪ್ರಸ್ತುತ 8.78 GW ಸಾಮರ್ಥ್ಯವನ್ನು ಪರಮಾಣು ಶಕ್ತಿ ಹೊಂದಿದ್ದು, 2047 ವೇಳೆಗೆ 100 GW ತಲುಪುವ ಗುರಿ ಇದೆ. ದೇಶೀಯ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ಗಳಿಗಾಗಿ 20,000 ಕೋಟಿ ಮೀಸಲಿಡಲಾಗಿದೆ. ಇನ್ನು ಜೈವಿಕ ಇಂಧನ, ಅಂದರೆ ಸಂಕುಚಿತ ಜೈವಿಕ ಅನಿಲ ಮತ್ತು ಸರ್ಕ್ಯುಲರ್ ಎಕಾನಮಿ, ವೃತ್ತಾಕಾರದ ಅರ್ಥವ್ಯವಸ್ಥೆಯನ್ನು ಉತ್ತೇಜಿಸಲು ಗೋಬರ್ಧನ್ ಯೋಜನೆಯಡಿ ಸುಮಾರು 23,000 ಕೋಟಿ ಅನುದಾನ ನೀಡಲಾಗಿದೆ. ಕಡಲಾಚೆಯ ಇಂಧನ ಅನ್ವೇಷಣೆ ಪರಿಶೋಧನೆ ಉತ್ತೇಜಿಸಲು ಸುಮಾರು 84,000 ಕೋಟಿ ವೆಚ್ಚದ ಸಮುದ್ರ ಮಂಥನ ಯೋಜನೆ ಸಹ ಚಾಲನೆಯಲ್ಲಿದೆ. ಭಾರತವು ಇಂಧನ ಭದ್ರತೆ, ಕೈಗೆಟುಕುವ ವೆಚ್ಚ ಮತ್ತು ಸುಸ್ಥಿರತೆಯನ್ನು ಸಮತೋಲನಗೊಳಿಸಲು ವೈವಿಧ್ಯಮಯ ಇಂಧನ ಮೂಲಗಳನ್ನು ಸಕ್ರಿಯವಾಗಿ ಅಳವಡಿಸಿಕೊಳ್ತಾ ಇದೆ. ಇದೀಗ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವೃತ್ತಚಿತ್ರದಿಂದ ನಿಹಾಲ್ ತೌರ್ ಅವರ ಗಾಯನದಲ್ಲಿ, ಶಂಕರ್ ರಮನ್ ಎಸ್ ಅವರ ಸಾಹಿತ್ಯ, ಆಂಟೋನಿ ಎಂ ಜಿ ಹರಿಕೃಷ್ಣನಾಥ್ ಅವರ ಸಾಹಿತ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ,

0: ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೇಲ್ಮೈ ನೀರಿನಿಂದ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸದನದಲ್ಲೂ ಚರ್ಚೆಗೆ ಸಿದ್ದವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983 1988 ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿ ಶೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ ಗೋಪಿ ಶೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ 2 ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ

ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವ ಬದಲು ಶಾಶ್ವತ ನೀರು ಪೂರೈಕೆ ಕ್ರಮಗಳನ್ನು ಕೈಗೊಳ್ಳಲು ಹೆಚ್ಚಿನ ಆದ್ಯತೆ ನೀಡುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ದಿಲೀಶ್ ಶಶಿ ನಿರ್ದೇಶನ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0802225377ಕ್ಕೆ ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 2:41. ಜನಪ್ರಿಯ ಕನ್ನಡ ಚಿತ್ರಗೀತೆಗಳು ಇದೀಗ ನಿಮಗಾಗಿ. ಮೊದಲಿಗೆ ದಿಗ್ಗಜರು ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಗೀತಾ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಗಾಯನದಲ್ಲಿ, ಜೀವದಾಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.
1: ಇಪ್ಪತ್ತೈದು ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
2: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
1: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆ ಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ 12:05 PM.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 3:02. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಆಟಗಳ ಕುರಿತಾಗಿ ಇರುತ್ತೆ, ಮತ್ತು ಕನ್ನಡ ಮತ್ತು ಹಿಂದಿ ಚಲನಚಿತ್ರರಂಗದ ಕುರಿತು ಒಂದೊಂದು ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489001013 9480901013. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಮೊದಲಿಗೆ ಪ್ರಶ್ನೆ ನಿಮಗಾಗಿ, ಪ್ಯಾರಾಸ್ಪೋರ್ಟ್ಸ್ ಎಂದರೇನು? ಪ್ಯಾರಾಸ್ಪೋರ್ಟ್ಸ್ ಅಂದರೆ ಏನು? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ನಿಮಗೆಲ್ಲ. ಇದೀಗ ಮೊದಲನೇದಾಗಿ ಬರ್ತಾ ಇದೆ ಗಜಾ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೆಯ ಪ್ರಶ್ನೆ ಆಗಿದ್ದು ಪ್ಯಾರಾ ಸ್ಪೋರ್ಟ್ಸ್ ಅಂದ್ರೆ ಏನು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ಗೊಟ್ಟಿಗೆರೆ ಶಿವಾನಂದ ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಉದಯ್ ಕರ್ಕೆರ ಉಡುಪಿಯಿಂದ, ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ದಿವ್ಯಾಂಗತೆಯನ್ನು ಹೊಂದಿರುವ ಕ್ರೀಡಾಪಟುಗಳಿಗೆ ರೂಪಿಸಲಾದ ವಿಶೇಷ ಕ್ರೀಡೆಗಳನ್ನು ಪ್ಯಾರಾ ಸ್ಪೋರ್ಟ್ಸ್ ಅಂತ ಕರೆಯಲಾಗುತ್ತೆ. ಶಾರೀರಿಕ ದೃಷ್ಟಿಗೋಚರ ಅಥವಾ ಬುದ್ಧಿಮತ್ತೆಯ ದಿವ್ಯಾಂಗತೆಯನ್ನು ಹೊಂದಿರುವ ಕ್ರೀಡಾಪಟುಗಳಿಗೆ ರೂಪಿಸಲಾದ ವಿಶೇಷ ಕ್ರೀಡೆ ಪ್ಯಾರಾ ಸ್ಪೋರ್ಟ್ಸ್. ಇದೀಗ ಮುಂದಿನ ಪ್ರಶ್ನೆ

ಕಬಡ್ಡಿ ಆಟದಲ್ಲಿ ಲೋನ ಅಂದರೆ ಏನು? ಕಬಡ್ಡಿ ಆಟದಲ್ಲಿ ಲೋನ ಅಂತ ಹೇಳಿದ್ರೆ ಏನು? ಇದು ಎರಡನೇ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಒಂದು ಹಾಡಿನ ಕಾಲಾವಕಾಶ. ಇದೀಗ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಹೊಂಬಿಸಲು ಕಾರ್ಯಕ್ರಮ ಎರಡನೇ ಪ್ರಶ್ನೆ ಆಗಿತ್ತು, ಕಬಡ್ಡಿ ಆಟದಲ್ಲಿ ಲೋನಾ ಅಂದ್ರೆ ಏನು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್, ಭಾಗ್ಯ ರಾಮಣ್ಣ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ಪದ್ಮಶ್ರೀ ರಾಮಚಂದ್ರಾಪುರಂ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಾಲಾ ಮಾಚೋಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು: ಒಂದು ತಂಡದ ಎಲ್ಲ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ ಲಭಿಸುವ ಎರಡು ಹೆಚ್ಚುವರಿ ಬೋನಸ್ ಅಂಕಗಳನ್ನು ಲೋನಾ ಅಂತ ಹೇಳಿ ಹೇಳಲಾಗುತ್ತೆ. ಇದೀಗ ಮುಂದೆ ಒಂದು ಕನ್ನಡ ಗೀತೆಯ ಬಿಟ್ ಪ್ರಸಾರ ಆಗುತ್ತೆ. ಅದು ಯಾವ ಚಿತ್ರದ ಗೀತೆ ಅಂತ ಹೇಳಿ ನೀವು ಹೇಳಬೇಕು.

ಇದೀಗ ಪ್ರಸಾರ ಆದ ಬಿಟ್ಟಿ ಯಾವ ಚಿತ್ರದ ಗೀತೆ ಅನ್ನೋದು ಪ್ರಶ್ನೆ, ಮುಂದಿನ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ ಕಲ್ಲರಳಿ ಹೂವಾಗಿ ಚಿತ್ರದಿಂದ ನಂದಿತಾ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತವಿರುವ ಗೀತೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

ಒಂದು ಕನ್ನಡ ಗೀತೆಯ ಬಿಟ್ ಅನ್ನ ಪ್ರಸಾರ ಮಾಡಿದ್ದೆ, ಅದು ಯಾವ ಚಿತ್ರದ ಗೀತೆ ಅಂತ ಪ್ರಶ್ನೆ ಆಗಿತ್ತು. ಮತ್ತೊಮ್ಮೆ ಆ ಬಿಟ್ನ ಪ್ರಸಾರ ಇದೀಗ ನಿಮಗಾಗಿ.

ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹರೀಶ್ ಮಲೇಶ್ವರದಿಂದ, ಹ್ಯಾಬಿಲ್ ರಾಘವೇಂದ್ರ ಉಪ್ಪರ್ ಹುತ್ತ ಭದ್ರಾವತಿ, ವರಲಕ್ಷ್ಮಿ ಪೀಣ್ಯದಿಂದ, ವಾಸಿಂ ಜಗಳೂರಿನಿಂದ, ಬಿಂದು ಪ್ರಕಾಶ್ ಮಾಲಾ ಮಾಚುಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ಬಾಬಾ ಕಲ್ಯಾಣ್ ಬೆಂಗಳೂರು. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಪಾರ್ಥ ಚಿತ್ರ. ಈ ಚಿತ್ರದ ಗೀತೆ ಇದಾಗಿತ್ತು. ಹರಿಹರನ್ ಅವರು ಹಾಡಿದ ಓನಲ್ಲಿ ಈ ಗೀತೆಯ ಬಿಟ್ ಪ್ರಸಾರ ಮಾಡಿದ್ದು. ಇದೀಗ ಮುಂದಿನ ಪ್ರಶ್ನೆ: ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧವಾಗಿದೆ? ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧವಾಗಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ಇದೀಗ ಗೀತೆ ಪಾರ್ಥ ಚಿತ್ರದಿಂದ ಓನಲ್ಲೇ. ಈ ಗೀತೆ ಹರಿಹರನವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಮ್ಮಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆಯಾಗಿತ್ತು, ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧಿಯಾಗಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಚಂದ್ರಕಲಾ ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ, ಸುಷ್ಮಾ ಎಂ ಕಾರ್ತಿಕ್ ಆನೇಕಲ್ನಿಂದ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ, ನಾಗೇಂದ್ರ ಈಚಲಬೀಡು, ಸುಮಿತ್ರಾ ಸಂಡೂರಿನಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಂಡಿಕಲ್ ಕೃಪಾ ಉಮೇಶ್, ಪುಷ್ಪಾ ಶಾನುಭೋಗರ ಗದಗದಿಂದ, ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಕರ್ನಾಟಕದ ಮೈಸೂರು ನಗರ. ಮತ್ತೆ ದಸರಾ ಹಬ್ಬ ಕರ್ನಾಟಕದ ಮೈಸೂರು ನಗರ ಕುಸ್ತಿ ಕ್ರೀಡೆಗೆ ಅತ್ಯಂತ ಪ್ರಸಿದ್ಧಿ, ಜೊತೆಗೆ ದಸರಾ ಉತ್ಸವದ ಸಂದರ್ಭದಲ್ಲಿ ನಡೆಯುವ ಮೈಸೂರು ದಸರಾ ಪಾರಂಪರಿಕ ಕುಸ್ತಿ ಪಂದ್ಯಾವಳಿ ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ. ಇದೀಗ ಮುಂದಿನ ಪ್ರಶ್ನೆ ಅಲ್ಲ, ಇದೀಗ ಒಂದು ಹಿಂದಿ ಚಲನಚಿತ್ರ ಗೀತೆ ಬಿಟ್ಟು ಪ್ರಸಾರ ಆಗುತ್ತೆ, ಅದು ಯಾವ ಚಿತ್ರದ ಗೀತೆ, ಜೊತೆಗೆ ಅದರ ಗಾಯಕರು ಯಾರು ಅಂತ ಮುಂದಿನ ಪ್ರಶ್ನೆ. ಇದೀಗ ಬಿಟ್ ಪ್ರಸಾರ ಆಗಲಿದೆ ನಿಮಗಾಗಿ.

ಇದೀಗ ಪ್ರಸಾರ ಆದ ಹಿಂದಿ ಗೀತೆ, ಈ ಗೀತೆಯ ಬಿಟ್, ಇದರ ಗಾಯಕರು ಮತ್ತು ಇದು ಯಾವ ಚಿತ್ರದ ಗೀತೆ ಅಂತ ಹೇಳಿ ನೀವು ನಮಗೆ ಸಂದೇಶ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಒಂದು ಹಾಡಿನ ಕಾಲಾವಕಾಶ. ಇದೀಗ ರವಿ ಮಾಮಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

ಇದೀಗ ಪ್ರಸಾರ ಆದ ಬಿಟ್ ಕುರಿತಾದ ಪ್ರಶ್ನೆ, ಯಾವ ಚಿತ್ರದ ಗೀತೆ ಹಾಗೂ ಗಾಯಕರು ಯಾರು ಅಂತ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್, ಹ್ಯಾಬಿಲ್ ರಾಘವೇಂದ್ರ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಪ್ರಸಾರ ಆದ ಗೀತೆಯ ಬಿಟ್ ಇದು ಚಿಂಗಾರಿ ಚಿತ್ರದ್ದು ಆಗಿತ್ತು. ಮಹೇಂದ್ರ ಕಪೂರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಮೂಡಿಬಂದ ಗೀತೆ ಮೇ ಕೌನ್ ಹೂ, ಈ ಗೀತೆಯ ಬಿಟ್ ಪ್ರಸಾರ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ: ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ ಪ್ಯಾರಾ ಅಥ್ಲೀಟ್ ಯಾರು? ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ ಪ್ಯಾರಾ ಅಥ್ಲೀಟ್ ಯಾರು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ, ವಿಷ್ಣುವರ್ಧನ ಚಿತ್ರದ ಗೀತೆ, ವಿ ಹರಿಕೃಷ್ಣ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರದ್ದೇ ಸಂಗೀತ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تیچ نیوز آن اے آر ایپ پیٹ دستیاب اردو زبان کے پروگرام بھی اے آر ایپ پر ملتے ہیں.
3: بدلا دارو
4: آکاشوانی انیت تمل نگلچگلوں نیوز آن اے آر ایپل کڑیکم.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ ಇನ್ನೇನಾಯಿತು, 3:53 ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಆಗಿತ್ತು. ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ ಪ್ಯಾರಾ ಅಥ್ಲೀಟ್ ಯಾರು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ನಂದಿನಿ ಕಿರಣ್ ಶಿವಮೊಗ್ಗದಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಲಕ್ಷ್ಮೀಕಾಂತ್ ಹುಳಿಯಾರ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಚಂದ್ರಕಾಂತ್ ಹವಲ್ದಾರ್, ಸದಾನಂದ ತಿಪ್ಟೂರಿನಿಂದ, ಹುಬ್ಬಳ್ಳಿಯ ಲೋಹ್ಯಾ ನಗರದಿಂದ, ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಮಿತ್ರಾ ಸಂಡೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದು ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆ ಶೈಲಾ. ಇವರು ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ರು. ಶಿಲ್ಪಾ ಕೆ ಶೈಲಾ ಸರಿಯಾದ ಉತ್ತರ ಆಗಿತ್ತು.

ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸರಿ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಹೊಮ್ಮಿಸಲು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಸರಿಯಾಗಿ 4 ಗಂಟೆಗೆ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ಇದೀಗ ಕೇಳಿ ಸ್ಪರ್ಶ ಚಿತ್ರದ ಗೀತೆ, ರಾಜೇಶ್ ಅರ್ಚನಾ ಉಡುಪ ಅವರ ಗಾಯನದಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

0: ಪ್ರೇಮ, ಪ್ರೇಮ, ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆ ಸೂಚನೆ.
1: ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ, ಮನ್

ಯುಗ ಯುಗಗಳು ಕಳೆದರು, ಹಲವು ಜನ್ಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋ ಸಮಯ 4:02. ಇದು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕೇಳುಗ ಸ್ನೇಹಿತರಿಗೆಲ್ಲ ಆತ್ಮೀಯವಾದ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಈ ಹೊತ್ತು ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನು ಕೇಳ್ತಾ ಸಾಗೋಣ. ಜೊತೆಗೆ ಈ ಹೊತ್ತಿನ ವಿಷಯ, ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಮೊದಲಿಗೆ ಕೇಳೋಣ ಈ ಒಂದು ಗಜಲ್. ಉಸ್ತಾದ್ ಶುಜಾತ್ ಹುಸೇನ್ ಅಲಿ ಖಾನ್ ಅವರ ಗಾಯನದಲ್ಲಿ ಕಮಲೇಶ್ ಸೋನಾವಾಲಾ ಅವರ ಬರವಣಿಗೆ ಇರುವ ಗಜಲ್ ಇದು. ಉಸ್ತಾದ್ ಶುಜಾತ್ ಹುಸೇನ್ ಖಾನ್ ಅವರೇ ಸಂಯೋಜಿಸಿರುವ, ಸಂಗೀತ ಸಂಯೋಜನೆ ನೀಡಿರುವ ಗಜಲ್.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡಿ, ನನ್ನ
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೈನ್ಬೋ ರಾಗ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ,
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:14 ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳಿ ನಾನು ಕೇಳಿದ್ದೆ. ಕೇವಲ ಶಾಲೆ ಮಾತ್ರ ಅಲ್ಲದೆ ಮನೆಯ ವಾತಾವರಣ ಸಹ ಮಗುವಿನ ಕ್ರೀಡಾ ಶಕ್ತಿಯನ್ನು ರೂಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ.

ಮಗುವಿಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಎಂಬುದನ್ನು ಗಮನಿಸಿ ಅದರಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಗೆಲುವು ಮಾತ್ರವಲ್ಲದೆ ಸೋಲನ್ನು ಸಕಾರಾತ್ಮಕವಾಗಿ ಸ್ವೀಕರಿಸೋದನ್ನು ಕಲಿಸಬೇಕು. ಪಂದ್ಯ ಸೋತಾಗ ಮಗುವನ್ನು ನಿರಾಶೆಗೊಳಿಸದೆ ಅವರ ಪ್ರಯತ್ನವನ್ನು ಮೆಚ್ಚಬೇಕು. ಇದರಲ್ಲಿ ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶಗಳನ್ನು ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408010013 9480901013. ಇದೀಗ ಗೀತೆ ಫಿರ್ ಕಬ್ ಮಿಲೋಗಿ ಚಿತ್ರದಿಂದ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಪರ್ವೇಜ್ ಮೆಹದಿ ಅವರ ಗಾಯನದಲ್ಲಿ ಇದೀಗ ಒಂದು ಘಜಲನ್ನು ಕೇಳಿ ಬಂದ್ರಿ. ಯಶೋದ ಮತ್ತು ಸಮರ್ಥ್ ಈಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳಿದ ಹಾಗೆ ಈಗಿನ ಕಾಲದಲ್ಲಿ ಮಕ್ಕಳು ಕ್ರೀಡೆ ಅಂದರೆ ಕ್ರಿಕೆಟ್, ಅದು ಬಿಟ್ಟರೆ ಮೊಬೈಲ್ ಗೇಮ್ಸ್, ಇವುಗಳನ್ನೇ ಕ್ರೀಡೆ ಅಂತ ತಿಳಿದುಕೊಂಡು ಬಿಟ್ಟಿದ್ದಾರೆ, ಬೇಸರ ಆಗುತ್ತೆ ಅಂತ ಹೇಳಿ. ಖಂಡಿತ ಹೌದು, ಅವರಿಗೆ ಇದರ ಕುರಿತಾಗಿ ಅರಿವು ಮೂಡಿಸೋದ್ರಲ್ಲಿ ಶಾಲೆ ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳಬಹುದು. ಅದರ ಕುರಿತಾಗೆ ಈ ಹೊತ್ತು ನಾವು ಮಾತಾಡ್ತಾ ಇದ್ವಿ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಪ್ರಮುಖ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408010013. ಇದೀಗ ಮುಂದಿನ ಗಜಲ್ ಫರೀದಾ ಖಾನೂಮ್ ಅವರ ಗಾಯನದಲ್ಲಿ

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 ಗಂಟೆಯವರೆಗೆ
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಮಗುವಿಗೆ ಅಗತ್ಯವಾದ ಕ್ರೀಡಾ ಉಪಕರಣಗಳು ಹಾಗೂ ಉತ್ತಮ ತರಬೇತುದಾರರನ್ನು ಒದಗಿಸುವುದು, ಅಭ್ಯಾಸ ಮತ್ತು ಓದಿನ ನಡುವೆ ಸರಿಯಾದ ಸಮಯದ ಸಮತೋಲನವನ್ನು ಕಾಯ್ದುಕೊಳ್ಳಲು ಮಗುವಿಗೆ ಸಹಾಯ ಮಾಡುವುದು, ಇದರಲ್ಲಿ ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9409901013. ಇದೀಗ ಮುಂದಿನ ಗೀತೆ ಲಗಾನ್ ಚಿತ್ರದಿಂದ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್, ಸುಖವೇಂದ್ರ ಸಿಂಗ್ ಅವರ ಗಾಯನದಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

0: 25 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: do Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 4:44.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನು ಕೇಳ್ತಾ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಪೋಷಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಅಗತ್ಯವಿರುವ ಪೌಷ್ಟಿಕ ಆಹಾರ ಮತ್ತು ಸಮತೋಲಿತ ಆಹಾರವನ್ನು ನೀಡುವುದು, ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ, ದೈಹಿಕ ಶ್ರಮದ ನಂತರ ಮಗುವಿಗೆ ಸರಿಯಾದ ವಿಶ್ರಾಂತಿ ದೊರೆಯುವಂತೆ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯ ಆಗುತ್ತೆ. ಯಾವಾಗಲೂ ಗೆಲ್ಲಲೇಬೇಕು ಎಂಬ ಅತಿಯಾದ ನಿರೀಕ್ಷೆಯ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬಾರದು. ಇದೀಗ ಮುಂದೆ ಕೇಳಿ ಒಂದು ಗಜಲ್, ಅಬಿದಾ ಪರ್ವೀನ್ ಅವರ ಕಾಯನದಲ್ಲಿ.

ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರು ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಷಯ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೊನೆಯದಾಗಿ ಒಂದು ಗಜಲ್, ಭೂಪೇಂದ್ರ ಸಿಂಗ್ ಮಿಥಾಲಿ ಸಿಂಗ್ ಅವರ ಗಾಯನದಲ್ಲಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಯೋರ್ಸ್.
1: ಐದು ಗಂಟೆ ಆಗ ಹೋಯ್ತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಬನಿ ಬನಿ ಬನಿ ಐ ಆಮ್ ರೆಡಿ ಅಂತ ನೀವು ಹೇಳೋಕ್ ರೆಡಿ ಇದ್ರೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ನಿಮ್ಮ ಇಷ್ಟದ ಹಾಡನ್ನ ಪ್ಲೇ ಮಾಡೋದಕ್ಕೆ, ಅರೆ ನೀವ್ ಗೆದ್ದಿರೋ ಹಾಡನ್ನ ಪ್ಲೇ ಮಾಡೋದಕ್ಕೆ ನಾನ್ ರೆಡಿ ಅಂತ ಹೇಳಿದ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನೀವು ಮಾತಾಡಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಮೊಬೈಲ್ ಸಂಖ್ಯೆ 9484901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಮಾತ್ರ ಸಂದೇಶ ಕಳಿಸೋಕಾಗೋದು. ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆ ಮಾಡಿ ನಮಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೋಸ್ಕರ ನಾವು ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಇದು ಕನ್ನಡ ಕಾಮನಬಿಲ್ಲು 101.

0: ಕನ್ನಡ ಕಾಮನವಿಲ್ಲು 101.3 ಮೆಗಾಹೆಡ್ಸ್ ಅಲ್ಲಿ ಐ ಆಮ್ ರೆಡಿ ಅಂತ ಹೇಳಿ ಸಂದೇಶ ಕಳುಹಿಸಿಕೊಟ್ಟು ಉತ್ತರ ಕೊಡೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇರುವಂತವರು ಹರೀಶ್ ಅವರು ಮಲ್ಲೇಶ್ವರಂನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್, ನಿಮಗೂ ಸ್ವಾಗತ.
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಹಾಗಾದ್ರೆ ನಾನು ನಿಮಗೆ ಪ್ರಶ್ನೆಯನ್ನ ಕೇಳುವುದಾ?
1: ಕೇಳಿ ಮೇಡಮ್.
0: ಎಸ್, ನಿಮಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನೀವು ಫ್ರಿಜ್ಜಿಂದ ಯಾವುದಾದ್ರೂ ಒಂದು ಬಾಟಲ್ನ, ನೀರಿನ ಬಾಟಲನ್ನ ಹೊರಗಡೆ ತೆಗೆದ್ರಿ ಅಂತ ಅಂದ್ಕೊಳ್ಳಿ, ಓಕೆನಾ? ಒಂದು ತಣ್ಣಗಿರೋ ಬಾಟ್ಲು, ಅದನ್ನ ಹೊರಗಡೆ ತೆಗೆದ್ರಿ. ಆದರೆ ನೀವು ಓಪನ್ ಮಾಡಿಲ್ಲ, ಆ ಫ್ರಿಜ್ಜಲ್ಲಿ ತೆಗೆದಿರುವಂತಹ ವಾಟರ್ ಬಾಟಲ್ನ ಓಪನ್ ಮಾಡಿಲ್ಲ. ಆದರೆ ಒಂಚೂರು ಟೈಮ್ ಕಳಿತದ ಹಾಗೆ ಬಾಟಲಿ ಹೊರಭಾಗದಲ್ಲಿ ಸಣ್ಣ ಸಣ್ಣದಾಗಿ ನೀರಿನ ಹನಿಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ನೀರು ಸೋರ್ತಾ ಇರುತ್ತೆ, ಹೌದಾ?
1: ಹೌದು.
0: ಯಾಕೆ ಹೊರಗಡೆ ಒಳಗಡೆ ಇರುವಂತಹ ನೀರು ಹೊರಗಡೆ ಬರೋದಿಲ್ಲ, ಆದರೆ ನೀರು ಹೇಗೆ ಸೋರಿಕೆ ಆಗುತ್ತೆ? ಇದು ನಾನು ನಿಮಗೆ ಕೇಳುತ್ತಾ ಇರುವಂತಹ ಪ್ರಶ್ನೆ. ನಿಮ್ಮ ಸಮಯ ಈಗ ಶುರುವಾಗಿದೆ.
1: ಅದು ಫ್ರಿಜ್ ಒಳಗಡೆ ಇರುವ ಉಷ್ಣಾಂಶ ಮತ್ತೆ ಹೊರಗಡೆ ಇರುವ ಉಷ್ಣಾಂಶ ಬದಲಾವಣೆ ಇರುತ್ತೆ ಮೇಡಮ್. ಅದಕ್ಕೆ ಒಳಗಡೆ ಇರುವ ಕೋಲ್ಡ್ ಹೆಚ್ಚಿರೋದ್ರಿಂದ ಅದು ಹೊರಗಡೆ ಕೋಣೆ ಉಷ್ಣತಾಮಾನಕ್ಕೆ ಬರ್ಬೇಕಲ್ಲ ಮೇಡಮ್. ಅದಕ್ಕೆ ಈ ಉಷ್ಣತಾಮಾನಕ್ಕೆ ಹೊಂದ್ಕೊಂಡಾಗ ಆ ಒಳಗಡೆ ಇದ್ದಿದ್ದಂತ ಕೋಲ್ಡ್ ಅನ್ನೋದು ಕಡಿಮೆ ಆಗೋದಕ್ಕೆ ಅದು ಹೊರಗಡೆ ನೀರು ಚೆಲ್ಲಿದಂಗೆ ಕಾಣುತ್ತೆ ನಮ್ಗೆ. ಅದು ಹೊರಗಡೆ ಕೋಣೆ ಉಷ್ಣತಾಮಾನಕ್ಕೆ ಬಂದ್ಮೇಲೆ ಸರಿ ಹೋಗುತ್ತೆ
0: ಸರ್. ಆಕ್ಚುಲ್ ಆಗಿ ನೀವು ಇವಾಗ ನಮ್ಮೆಲ್ಲರಿಗೂ ಕೂಡ ವಿಜ್ಞಾನದ ಪಾಠ ಮಾಡಿದ್ರಿ ಅಂತ ಅನ್ನಿಸ್ತಿತ್ತು.
1: ಇಲ್ಲ, ನನಗೆ ಅದು ಚುಟುಕಾಗಿ ಹೇಳಿ.
0: ಸರಿ, ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ನೋಡ್ಲ ನಾನು? ನಿಮ್ಮ ಉತ್ತರ ಸರಿನಾ ತಪ್ಪ ಚೆಕ್ ಮಾಡಿ ಬಿಡ್ಲ?
1: ಚೆಕ್ ಮಾಡಿ ಮೇಡಮ್.
0: ಸರ್, ನಿಮ್ಮ ಉತ್ತರ ಏನಾಗಿದೆ ಅಂದರೆ ಸೂಪರ್ಬ್, ಸೂಪರ್ಬ್. ಕಂಗ್ರಾಚುಲೇಷನ್ಸ್ ಹರೀಶ್ ಸರ್. ಆಕ್ಚುಲಿ ಇದನ್ನ ನಾವು ಯಾವ ರೀತಿಯಲ್ಲಿ ಹೇಳಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ವಾಟರ್ ವೇಪರ್ ಅಥವಾ ಜಲಬಾಷ್ಪ ಅಂತ ಏನಿರುತ್ತಲ್ವಾ, ಈ ಇದೇನಿರುತ್ತೆ, ಗಾಳಿಯಲ್ಲಿರುವಂತಹ ಜಲಬಾಷ್ಪ ಅಥವಾ ಜಲವಾಷ್ಪ ಗ್ಯಾಸ್ ಅಥವಾ ರೂಪದಿಂದ ಲಿಕ್ವಿಡ್ ರೂಪಕ್ಕೆ ಬದಲಾಗುತ್ತೆ. ಇದಾಗುವುದಕ್ಕೆ ತನ್ನ ಡ್ಯೂ ಪಾಯಿಂಟ್ ಅಂತ ಹೇಳಿ ಕರಿತೀವಿ, ಅಂದರೆ ಮಂಜು ಬಿಂದು ಅಂತ ಹೇಳಿ ಕರಿತೀವಿ. ಆ ಒಂದು ಕಾರಣ ಏನಂತ ಹೇಳಿದ್ರೆ, ತೇವಾಂಶ ಇರುವಂತಹ ಬೆಚ್ಚಿಗಿರೋ ಗಾಳಿ ತಣ್ಣಗಿರೋ ಬಾಟ್ಲಿ ಮೇಲೆ ಮೈಲ್ಮೇನ ತಾಗುತ್ತೆ, ಅದರಿಂದ ಗಾಳಿ ತಣ್ಣಗಾಗತ್ತೆ, ನೀರು ಉಷ್ಣಾಂಶವನ್ನು ಹೀರ್ಕೊಂಡು ಆ ಒಂದು ಘನೀಭವನ ಸ್ಥಿತಿ ಏನಿದೆ ಅದನ್ನ ತಲುಪುತ್ತೆ, ಅಂದರೆ ಕಂಡೆನ್ಸೇಷನ್ ಆಗುತ್ತೆ. ಹಾಗಾಗಿ ಸುತ್ತಲಿನ ಗಾಳಿಯಿಂದ ನಿಮಗೆ ಆ ನೀರು ಸಿಗುವಂಥದ್ದು. ಸೂಪರ್ಬ್ ಸರ್, ಸೂಪರ್ಬ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಹರೀಶ್ ಅವರ ಉತ್ತರ ಸರಿಯಾಗಿತ್ತು. ನಿಮಗೋಸ್ಕರ ಆಕಾಶ ಇಷ್ಟೇ ಯಾಕಿದೆಯೋ ಈ ಒಂದು ಹಾಡು ಪ್ರಸಾರವಾಗುತ್ತೆ. ಹರೀಶ್ ಸರ್, ಖಂಡಿತ ಕೇಳಿಸ್ಕೊಳ್ಳಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್, ಮಾತಾಡಿ ನಿಮ್ ಜೊತೆ ತುಂಬಾ ಖುಷಿ ಆಯ್ತು.
1: ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್.
0: ಸೇಮ್ ಹಿಯರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ, ಇವತ್ತು ಮೊಟ್ಟ ಮೊದಲನೆಯ ಆಹಾ ಕಾಲರ್ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಅವರಿಗಾಗಿ ಈ ಹಾಡು ಪ್ರಸಾರವಾಗುತ್ತೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾ? 9484809013 ಈ ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಐ ಆಮ್ ರೆಡಿ ಅಂತ ನಾವು ನಿಮ್ಮ ಜೊತೆ ಆಗ್ತೀವಿ ನಿಮಗೆ ಪ್ರಶ್ನೆ ಕೇಳೋದಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ GMAIL.

0: ನಮಸ್ಕಾರ. ಬಂದಿದ್ದು ಸಂದೇಶ ನಮಗೆ ಕುಶಾ ಮಂದ್ರೀರಾ ಅವರದ್ದು, ಕಮ್ಮನಹಳ್ಳಿ ಕೊಡಕು ಇಂದ. ನಮಸ್ಕಾರ ಸರ್.
1: ನಮಸ್ಕಾರ.
0: ನಮಸ್ಕಾರ. ನನಗೆ ಒಳ್ಳೆ ಹಾಡು ಬೇಕೇ ಬೇಕು ಅಂತ ಹೇಳಿ ನನಗೆ ಮಾತಾಡಿ ನೀವೀಗ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳೋದಾ?
1: ರೆಡ್ಡಿ.
0: ಸರ್, ನಿಮಗೆ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಕಾರಲ್ಲಿ ನೀವು ಓಡಿಸ್ತಾ ಇದ್ದಾಗ್ಲೋ ಅಥವಾ ಕಾರಲ್ಲಿ ಕೂತು ಪ್ರಯಾಣ ಮಾಡ್ತಾ ಇದ್ದಾಗ್ಲೋ ಸೀಟ್ ಬೆಲ್ಟ್ ಹಾಕೊಂಡಿರ್ತೀರ ತಾನೇ?
1: ಹೌದು.
0: ಅಪ್ಪಿ ತಪ್ಪಿ ಸೀಟ್ ಬೆಲ್ಟ್ ಹಾಕೊಳ್ದೆ ಗಾಡಿ ಓಡಿಸಲ್ಲ ತಾನೇ?
1: ಇದುವರೆಗೂ 15 ವರ್ಷದಿಂದ ಸೀಟ್ ಬೆಲ್ಟ್ ಇದುವರೆಗೂ ನಾನು ಹಾಕೊಂಡೇ ಹೋಗ್ತೀನಿ.
0: ವೆರಿ ಗುಡ್ ಸರ್. ಆಕ್ಚುಲಾಗಿ ಇದನ್ನೇ ಫಾಲೋ ಮಾಡಬೇಕಿರೋದು. ಈಗ ಈ ಒಂದು ಸೀಟ್ ಬೆಲ್ಟ್ ಅನ್ನ ನೀವು ನೋಡಿರಬಹುದು, ನಿಧಾನವಾಗಿ ಎಳೆದಾಗ ಅದು ಸುಲಭವಾಗಿ ಹೊರಗಡೆ ಬರುತ್ತೆ, ಹೌದಲ್ವಾ? ಆದ್ರೆ ತುಂಬಾ ಹಠಾತ್ ಆಗಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ವೇಗವಾಗಿ ಎಳೆದ್ರೆ ಅದು ತಕ್ಷಣ ಲಾಕ್ ಆಗುತ್ತೆ. ಯಾತಕ್ಕೆ? ಇದರ ಹಿಂದಿರುವಂತ ಕಾರಣ ಏನು? ಇದು ನನ್ನ ಪ್ರಶ್ನೆ. ನಿಮಗೆ ನಾನು ಕೊಡ್ತಾ ಇರೋ ಸಮಯ ಈಗ ಶುರುವಾಯ್ತು. ಇನ್ನೊಮ್ಮೆ ಹೇಳೋದಾದರೆ, ಸೀಟ್ ಬೆಲ್ಟ್ ನ ನಿಧಾನವಾಗಿ ಎಳೆದ್ರೆ ಅದು ಸುಲಭವಾಗಿ ಹೊರಗೆ ಬರುತ್ತೆ, ಅಥವಾ ಅದನ್ನ ನೀವು ಫಾಸ್ಟ್ ಆಗಿ ಎಳೆದ್ರೆ ಲಾಕ್ ಆಗುತ್ತೆ. ಯಾತಕ್ಕೆ? ಯಾತಕ್ಕೋಸ್ಕರ ಈ ಒಂದು ವಿಚಾರವನ್ನ ಮಾಡಿರುವಂತದ್ದು. ಸುಳುಹು ಏನಾದ್ರೂ ಬೇಕಾ? ಬೇಗ ಬೇಗ ಟೈಮ್ ಓಡ್ತಾ ಇದೆ. ಓಕೆ, ಒಂದಲ್ಲ, ನಾನು ನಿಮ್ಗೆ ಮೂರು ಸುಳುಹು ಕೊಡ್ತೀನಿ. ಆಪ್ಷನ್ ಎ, ವಾಹನ ಹಠಾತ್ತನೆ ನಿಧಾನವಾಗಲು ಸಹಕರಿಸಲು. ಆಪ್ಷನ್ ಬಿ, ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಪ್ರಯಾಣಿಕನ ದೇಹವನ್ನು ಹಿಡಿದಿಡಲು. ಆಪ್ಷನ್ ಸಿ, ಸೀಟ್ ಬೆಲ್ಟ್ ಲಾಕ್ಗೆ ಎಣ್ಣೆ ಹಾಕದಿರುವ ಕಾರಣ. ನಿಮ್ ಸಮಯ ಈಗ ಶುರು.
1: ಆಪ್ಷನ್ ಬಿ. ಆಪ್ಷನ್ ಬಿ
0: ಯಾವ್ದು? ಆಪ್ಷನ್ ಬಿ ಯಾವುದು?
1: ಅದೇ ಆಕ್ಸಿಡೆಂಟ್ ಆಗದೆ ಇರಲಿ ಅನ್ನುವಾಗ ನಾವು ಸ್ವಲ್ಪ ಇದು ಮುಂದೆ ಮುಟ್ಟಿವಲ್ಲ ಅದು ಆಗ್ಬಾರ್ದು ಅಂತ.
0: ಇದು ನಿಮ್ಮ ಉತ್ತರ, ಇದೇನಾ ಫಿಕ್ಸಾ?
1: ಹೌದು.
0: ಸರಿ, ಹಾಗಾದ್ರೆ ನಿಮ್ಮ ಉತ್ತರ ಏನಾಯ್ತು ಅಂತ ನೋಡೋದಾದರೆ, ನಿಮ್ಮುತ್ತರ ಕಂಗ್ರಾಚುಲೇಷನ್ ಸರ್, ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನಾವು ಸೀಟ್ ಬೆಲ್ಟ್ ಒಳಗಡೆ ಇರುವಂತಹ ಒಂದು ಮೆಕಾನಿಸಮ್ ಅನ್ನ, ವ್ಯವಸ್ಥೆಯನ್ನ ಇನರ್ಷಿಯಲ್ ಲಾಕಿಂಗ್ ಮೆಕಾನಿಸಮ್ ಅಂದ್ರೆ ಜಡತ್ವ ಆಧಾರಿತ ಲಾಕ್ ವ್ಯವಸ್ಥೆ ಅಂತ ಹೇಳಿ ಕರೀಲಾಗುತ್ತೆ. ಅಂದ್ರೆ ಅಕಸ್ಮಾತ್ ವಾಹನದಲ್ಲಿ ಕುಳಿತವರು ಈ ತರ ಆಕ್ಸಿಡೆಂಟ್ ಆಗುವಂತಹ ಸಮಯದಲ್ಲಿ ರಪ್ ಅಂತ ಎಳಿಯಕ್ ಹೋದ್ರೆ ಆಗ ಬೆಲ್ಟ್ ಹೊರ ಬರದೇನೆ ಪ್ರಯಾಣಿಕನ ದೇಹ ಯದ್ವಾ ತದ್ವಾ ಬೇರೆಲ್ಲೋ ಚಿಮ್ಮೋದನ್ನ ತಪ್ಪಿಸೋದಕ್ಕೆ ಈ ಒಂದು ವ್ಯವಸ್ಥೆ ಬಹಳ ಸಹಕಾರಿಯಾಗುತ್ತೆ. ಇದರಿಂದ ಅಪಘಾತವಾದಂತಹ ಸಮಯದಲ್ಲಿ ಅಲ್ಲಿರುವಂತಹ ಪ್ರಯಾಣಿಕರ ದೇಹವನ್ನ ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಸೂಪರ್ ಸರ್, ಕಂಗ್ರಾಚುಲೇಷನ್ಸ್. ಸರಿ, ಹಾಗಾದ್ರೆ ನಾನ್ ಗೆದ್ರೆ ನನಗೆ ಮುತ್ತಿನಹಾರ ಚಿತ್ರದ ಗೀತೆ ಬೇಕು ಅಂದಿದ್ರೆ ನಿಮಗೋಸ್ಕರ ಅದೇ ಗೀತೆ ಮುಡಿ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಕೇಳಿದ್ರಲ್ಲ, ಕುಶಾ ಅವರ ಉತ್ತರ ಸರಿಯಾಗಿತ್ತು. ಸರ್, ನಿಮ್ ಜೊತೆ ಮಾತಾಡಿ ನಮ್ಗಂತೂ ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ಇವರ ಹಾಗೆ ನೀವು ಕೂಡ ಕರೆ ಮಾತಾಡಬೇಕಾ ನನ್ನ ಜೊತೆಲಿ? ಹಾಗಾದ್ರೆ ಕರೆ ಮಾಡೋದಕ್ಕೆ ನಾವು ರೆಡಿ. ಐ ಆಮ್ ರೆಡಿ ಅಂತ ನೀವು ಟೈಪ್ ಮಾಡಿ ಮೆಸೇಜ್ ಮಾಡಿ 9408010134800103 ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಹೆಸರು ಮತ್ತು ಊರನ್ನ ಜೊತೆ ಮಾಡಿ ಸೇರಿಸಿ ಬೇಗ ಮೆಸೇಜ್ ಕಳಿಸಿ ವಾಟ್ಸ್ಆಪ್ ಇಂದ. ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ಪ್ರಶ್ನೆ ಕೇಳೋದಕ್ಕೆ ನಾವು ಕೂಡ ರೆಡಿ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಅರರರೇ, ಐ ಆಮ್ ರೆಡಿ ಅಂತ ಹೇಳಿ ನನಗೆ ಮಹಾರಾಷ್ಟ್ರದಿಂದ ಸಂದೇಶ ಬಂದಿತ್ತು ಇಚ್ಚಲ ಕರಂಜಿಯಿಂದ. ಯಶೋಧ ಅವರು, ನಮಸ್ಕಾರ. ಯಶೋಧ ಮೇಡಮ್
1: ನಮಸ್ತೆ. ಮೇಡಮ್
0: ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಅಂದ ಹಾಗೆ ಯಶೋಧ ಅವ್ರೆ, ನಿಮಗೆ ನಾನು ಪ್ರಶ್ನೆ ಕೇಳೋದಕ್ಕೆ ರೆಡಿ ಇದ್ದೀನಿ, ನೀವು ಕೂಡ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ? ಆಕ್ಚುಲಿ ನಾನು ನಮ್ಮ ಯಶೋಧ ಅವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ಆ ಮೇಡಮ್ ಒಂದು ಗ್ಲಾಸ್ ಅಲ್ಲಿ, ಗಾಜಿನ ಗ್ಲಾಸ್ ಅಲ್ಲಿ ನೀರ್ ತುಂಬಿಕೊಂಡು ಪಕ್ಕ ಚಮಚ ಇಟ್ಕೊಂಡು ಕಾಯ್ತಾ ಇರಿ ಅಂತ. ಮೇಡಮ್ ರೆಡಿ ಆಗಿದ್ದೀರಾ? ಓಕೆ. ನೀರಿನ ಗ್ಲಾಸ್ ಅಲ್ಲಿ ಚಮಚವನ್ನ ಹಾಕಿ. ಹಾಕಿದ್ರ? ಈಗ ಚಮಚ ನಿಮಗೆ ಹೊರಗಡೆಯಿಂದ ಹೇಗ್ ಕಾಣಿಸ್ತಾ ಇದೆ ಅಂದ್ರೆ, ಗ್ಲಾಸಿನ ಮುಖಾಂತರ ನೋಡುವಾಗ ನೇರವಾಗಿದ್ಯಾ, ಅಕಸ್ಮಾತ್ ಅದು ಮುರಿದಾಗ ಕಾಣಿಸ್ತಿದ್ಯಾ? ಹೇಗ್ ಕಾಣಿಸ್ತಿದೆ? ಸ್ವಲ್ಪ ಕ್ರಾಸ್ ಆಗಿದೆ. ಹೊರಗಡೆ ತೆಗೆದು ನೋಡಿ. ನೇರವಾಗಿಟ್ರೆ ನೇರವಾಗೇ ಇದೆ ಅಲ್ವಾ? ಹಾಗಾದ್ರೆ ಏನು ಇದಕ್ಕೆ ಕಾರಣ? ಇದು ನನ್ನ ಪ್ರಶ್ನೆ. ನಿಮ್ಮ ಸಮಯ ಈಗ ಶುರು. ಸುಳು ಬೇಕಾದ್ರೆ ಈಗಲೇ ಹೇಳ್ಬೇಕು.
1: ಸುಳು ಇಲ್ಲ ಮೇಡಮ್, ಗ್ಲಾಸ್ ಆಕಾರದಲ್ಲಿ ನೀರ್ ಇರೋದ್ರಿಂದ ಕಾಣಿಸುತ್ತೇನೋ ಅಂತ ನನಗನ್ಸ್ತಾ.
0: ನಿಮಗ್ ಅನ್ನಿಸ್ತಾ ಇದೆ ಇದನ್ನೇ ಲಾಕ್ ಮಾಡ್ಲಾ, ಅಥವಾ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡು ನಾನು ನಿಮ್ಗೆ ಸುಳು ಅನ್ನ ಕೊಡ್ಬೇಕಾ?
1: ಕೊಡಿ.
0: ಓಕೆ ನೋಡಿ, ಸುಳುಹು ಕೊಡ್ತಾ ಇದ್ದೀನಿ, ಬಟ್ ಆದ್ರೆ ಒಂದ್ ಕಂಡೀಷನ್, ನಾನು ಸುಳುಹುಗಳನ್ನ ರಿಪೀಟ್ ಮಾಡಲ್ಲ. ಆಗ್ಬೋದಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಗಾಜಿನ ಲೋಟದಲ್ಲಿ ಹಾಕುವ ನೀರು ಚಮಚವನ್ನ ಮುರಿದು ಬಿಡುತ್ತದೆ, ಇದು ಆಪ್ಷನ್ ಎ. ಆಪ್ಷನ್ ಬಿ, ಬೆಳಕಿನ ದಿಕ್ಕು ಬದಲಾಗುತ್ತದೆ. ಆಪ್ಷನ್ ಸಿ, ಗಾಳಿಯ ದಿಕ್ಕು ಬದಲಾಗುವುದಿಲ್ಲ.
1: ಆಪ್ಷನ್ ಬಿ ಮೇಡಮ್.
0: ನಿಮ್ ಸಮಯ ಶುರುವಾಗಿದೆ, ಏನು ಹೇಳ್ತಿದ್ದೀರಾ? ಆಪ್ಷನ್ ಬಿನಾ? ಬಿ ಬಿ ಪಕ್ಕಾ? ಬಿ, ಏನು ಡೌಟ್ ಇಲ್ಲ ಮೇಡಮ್. ನಿಮ್ ಉತ್ತರ ಆಕ್ಚುಲಿ ಪರ್ಫೆಕ್ಟ್. ಅಲ್ಲೇನ್ ಮ್ಯಾಜಿಕ್ ಅಲ್ವಾ ನೀರಲ್ಲಿ ನೀರ್ ಮುರಿದ್ಬಿಟ್ಟು ಚಮಚ? ಯಾಕೆ ಅದು ಬೆಳಕಿನ ದಿಕ್ಕಿನ ಬದಲಾವಣೆ ಅಂದ್ರೆ ಏನ್ ನಿಮ್ ಪ್ರಕಾರ?
1: ಅದು ಚಮಚ ಅಂತಾನಲ್ಲ ಮೇಡಮ್, ಬೋಟ್ ಹಾಕಿದ್ರು ಅದು ಬೊಟ್ಟು ಸ್ವಲ್ಪ ದಪ್ಪಗೆ ಕಾಣಿಸುತ್ತೆ, ಅದ್ರ ಹೊರಗಡೆ ತೆಗೆದ್ರೆ ಬೋಟ್ ಇದ್ದಾಗೆ ಇರುತ್ತೆ.
0: ವೆರಿ ಗುಡ್.
1: ಅಂದ್ರೆ ಅದು ಬೆಳಕಿನ ಇದು ಮೇಡಮ್.
0: ಕರೆಕ್ಟ್ ಆಗಿ ಹೇಳಿದಿರಾ, ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ಏನಂತ ಹೇಳಿದ್ರೆ, ನೀರಿನಿಂದ ಗಾಳಿಗೆ ಬೆಳಕು ಸಾಗುತ್ತೆ. ಓಕೆ, ಬೆಳಕು ಗಾಳಿಯಿಂದ ನೀರಿಗೆ ಬರುತ್ತೆ, ನೀರಿನಿಂದ ಗಾಳಿಗೆ ಬೆಳಕು ವಾಪಸ್ ಆಗುತ್ತೆ. ಆಗ ಅದರ ವೇಗ ಮತ್ತು ದಿಕ್ಕು ಎರಡೂ ಬದಲಾಗುತ್ತೆ. ಸೊ ಇದು ಕರೆಕ್ಟ್ ಆದ ಉತ್ತರ. ಆಕ್ಚುಲಿ ಇದನ್ನ ನಾವು ರಿಫ್ರಾಕ್ಷನ್ ಅಂತ ಕೂಡ ಕರಿತೀವಿ. ವಕ್ರೀಭವನ ಅಂತ ಓದಿರ್ತೀರಾ ನೀವು? ಎಕ್ಸಾಕ್ಟ್ಲಿ. ಈ ಕಾರಣದಿಂದ ಪರ್ಫೆಕ್ಟ್ ಆಗಿತ್ತು ನಿಮ್ ಉತ್ತರ. ಥ್ಯಾಂಕ್ ಯು ಸೋ ಮಚ್. ನೀವು ಸರಿಯಾದ ಉತ್ತರ ಕೊಟ್ರೆ ಬಂಗಾರಿ ಯಾರೇ ನೀ ಬುಲ್ಬುಲ್ ಹಾಡು ಪ್ರಸಾರ ಆಗುತ್ತೆ ಅಂದಿದ್ದೆ. ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವರ ಹಾಗೆ ನೀವು ಕೂಡ ಉತ್ತರ ಕೊಡ್ಬೇಕಾ? ಮತ್ತೆ ಟೈಪ್ ಮಾಡಿ ಐ ಆಮ್ ರೆಡಿ ಅಂತ 9489901013 ಮೆಸೇಜ್ ಮಾಡಿ. ಇನ್ನು ಒಬ್ರು ಕಾಲರ್ನ ನಾನು ಆನರ್ ತಗೋತೀನಿ. ಬೇಗ ಬೇಗ ಆ ಕಾಲರ್ ನೀವೇ ಯಾಕಾಗಿರ್ಬಾರ್ದು.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಜೊತೆಯಾಗಿದ್ದಾರೆ ಯಾರು, ಶರಣ ಬಸವ ಸೀಕಲ್ ಅವರು. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾವು ರಾಯಚೂರು ಡಿಸ್ಟಿಕ್ ಮೊಹಾಲಿ ತಾಲೂಕು, ನಮ್ ಊರು ಬಂದ್ಬಿಟ್ಟು ಸೀಕಲ್ ಅಂತ ಹೇಳಿ.
0: ಸೀಕಲ್ ರಾಯಚೂರಿನಿಂದ ನಮಗೆ ನಿಮ್ಮ ಸಂದೇಶ ಬಂದಿತ್ತು, ಕೇಳ್ತಾ ಇರ್ತೀರಾ ಕಾರ್ಯಕ್ರಮಗಳನ್ನ? ನೀವು ನಮ್ಮೆಲ್ಲರ ಪಾಲಿಗೆ ಅನ್ನದಾತರು, ರೈತರು, ಖುಷಿ ಆಗ್ತಾ ಇದೆ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಸರ್.
1: ನಮಗೂ ಖುಷಿ ಆಗ್ತದೆ ಮೇಡಮ್, ಲೈನ್ ಸಿಗ್ತದೆ.
0: ಸೂಪರ್ ಸರ್, ಸಾಮಾನ್ಯವಾಗಿ ನಿಮಗೆ ನಾನು ಒಂದು ತುಂಬಾ ತುಂಬಾ ತುಂಬಾ ಕಂಡಿರುವಂತಹ ವಿಚಾರದ ಬಗ್ಗೆ ಕೇಳ್ತೀನಿ, ಆಗ್ಬೋದಾ? ಈಗ ಒಂದಷ್ಟು ಕಾಡ್ಗಿಚ್ಚಿನ ಸಮಯದಲ್ಲೂ ಅಥವಾ ಮರಗಳು ಕೆಲವೊಮ್ಮೆ ಸುಟ್ಟು ಹೋಗಿರುತ್ತೆ, ಹೌದಾ? ಕೇಳಿರ್ತೀರಾ ನೀವು ಇದನ್ನ, ಮರಗಳು ಸುಟ್ಟು ಹೋಗಿರುತ್ತೆ, ಆದರೆ ಕೆಲವು ಮರಗಳು ಮತ್ತೆ ಚಿಗುರನ್ನ ಒಡೆಯುತ್ತದೆ. ಸೊ ಇದು ಯಾವ ಕಾರಣಕ್ಕೆ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಸುಳಿವು ಬೇಕು.
1: ನನಗೆ ಅನಿಸಿದ ಮಟ್ಟಿಗೆ ಮೇಡಮ್, ಅದು ಮೇಲ್ಗಡೆ ಗಿಡ ಮೇಲ್ಗಡೆ ಬಡ್ಡೆ ಮಾತ್ರ ಸುತ್ತಿರುತ್ತೆ ಮೇಡಮ್, ಒಳಗಡೆ ಬೇರು ಹಸಿ ಆಗಿರುತ್ತೆ ಮೇಡಮ್, ಆ ಕಾರಣದಿಂದ ಮತ್ತೆ ಸಿಗಬಹುದು ಅಂತ ನನಗೆ ಅನ್ಸುತ್ತೆ ಮೇಡಮ್.
0: ಓಕೆ, ಈಗ ನಿಮಗೇನಾದ್ರೂ ಸುಳಿವು ಬೇಕಾ?
1: ಬೇಕು ಮೇಡಮ್.
0: ಓಕೆ, ನಾನು ಮತ್ತೆ ನಿಮಗೆ ಆಪ್ಷನ್ ಹೇಳೋದಿಲ್ಲ, ಸೊ ಆಪ್ಷನ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡಿ ಆಯ್ತಾ? ಆಪ್ಷನ್ ಈ ತರ ಇದೆ. ಆಪ್ಷನ್ ಎ, ರಕ್ಷಿಸಲ್ಪಡುವಂತಹ ಮೊಗ್ಗುಗಳು ಯಾವುದೇ ಕಾರಣಕ್ಕೂ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿರುವುದಿಲ್ಲ. ಆಪ್ಷನ್ ಬಿ, ದಪ್ಪನಾದ ತೊಗಟೆಗಳು ಒಳಗಿನ ಜೀವಂತ ಭಾಗಗಳನ್ನು ಉಷ್ಣತೆಯಿಂದ ರಕ್ಷಿಸಿರುತ್ತದೆ. ಆಪ್ಷನ್ ಸಿ, ಬೆಂಕಿಯಿಂದ ಬೀಜಗಳು ಉತ್ಪತ್ತಿಯಾಗುವುದು ನಿಂತು ಹಸಿರಾಗಿ ಬೆಳೆದಿರುತ್ತದೆ. ನಿಮ್ ಸಮಯ ಈಗ ಶುರುವಾಯಿತು. ಏನ್ ಸರ್ ಆಪ್ಷನ್ ಬಿ ಅಂದ್ರೆ?
1: ತೊಗಟೆ ದಪ್ಪ ಆಗಿರೋದ್ರಿಂದ ಅದು ಮತ್ತೆ ಸಾಯಲ್ಲ.
0: ಆರ್ ಯು ಶೂರ್?
1: ಓಕೆ ಮೇಡಮ್.
0: ಲಾಕ್ ಮಾಡ್ಲಾ?
1: ಲಾಕ್ ಮಾಡಿ ಮೇಡಮ್.
0: ಸೂಪರ್, ಶರಣ ಬಸವ ಅವರ ಉತ್ತರವೇನಾಗಿದೆ ಅಂತ ನನಗೂ ಕೂಡ ತಿಳ್ಕೊಳ್ಳೋ ಕುತೂಹಲ ಇದೆ. ಏನಾಗಿದೆ ಸರ್ ನಿಮ್ಮ ಉತ್ತರ?
1: ಸರಿಯಾಗಿದೆ ಮೇಡಮ್.
0: ಎಕ್ಸಾಕ್ಟ್ಲಿ ಸರಿಯಾಗಿದೆ ಸರ್. ನೀವು ಮೊದಲು ಹೇಳಿದ ಉತ್ತರಕ್ಕೂ ಈ ಉತ್ತರಕ್ಕೂ ಏನಾದರೂ ಸಾಮ್ಯತೆಗಳಿದೆಯಾ?
1: ಸ್ವಲ್ಪ ಸಾಮ್ಯತೆ ಇದೆ ಮೇಡಮ್.
0: ಖಂಡಿತವಾಗ್ಲೂ ಸಾಮ್ಯತೆ ಇದ್ದೇ ಇದೆ. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಲವು ಮರಗಳಿಗೆ ಅವಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಬೆಂಕಿಯನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಬಂದಿರುತ್ತೆ. ಕೆಲವೊಂದ್ಸರಿ ಕಾಡ್ಗಿಚ್ಚಾಗಿರುತ್ತೆ ಅಥವಾ ಯಾವುದೋ ಕಾರಣಕ್ಕೆ ಮರವನ್ನ ಸುಟ್ಟು ಹೋಗಿರುತ್ತೆ, ಆದರೆ ಆ ಹೊರಗ ಭಾಗದಲ್ಲಿ ಇರುತ್ತಲ್ಲ ದಪ್ಪನಾದ ತೊಗಟೆ, ಇದು ತಾನು ಸುಟ್ಟು ಒಳಗಡೆ ಇರುವಂತಹ, ಈವನ್ ಮರ ಬಿದ್ದಿದ್ರು ಕೂಡ ಒಳಗಡೆ ಬೆಳೆಯಲು ಬೇಕಾದ ಬೇರು ಭಾಗದಿಂದ ಬರುವಂತಹ ಜೀವಂತ ಭಾಗಗಳನ್ನ ಉಷ್ಣತೆಯಿಂದ ರಕ್ಷಿಸಿರುತ್ತದೆ. ಆ ಒಂದು ಕಾರಣದಿಂದ ಕೆಲವೊಂದ್ಸರಿ ಇನ್ನು ಕೆಲವು ಸಸ್ಯಗಳಿಗೆ ಏನಾಗ್ಬಿಡುತ್ತೆ ಅಂದ್ರೆ, ನೆಲದೊಳಗಡೆ ರೂಟ್ಸ್ ಇರುತ್ತೆ ಅಥವಾ ಅದನ್ನ ರಕ್ಷಿತ ಬರ್ಡ್ಸ್ ಅಥವಾ ಮೊಗ್ಗುಗಳು ಅಂತ ಹೇಳಿ ಕರಿತೀವಿ, ಅದರಿಂದ ಇವು ಮತ್ತೆ ಬೆಳೆಯುತ್ತೆ. ಇನ್ನೂ ಕೆಲವು ಸಸ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ, ಬೀಜಗಳ ಬಿಡುಗಡೆಗೆ ಸಹಾಯ ಮಾಡೋದಕ್ಕೊಂದಷ್ಟು ಉಷ್ಣತೆ ಬೇಕಲ್ಲ, ಅದಕ್ಕೆ ಈ ಬೆಂಕಿ ಸಹಾಯ ಮಾಡಿರುತ್ತೆ. ಸೊ ಇದನ್ನ ಆಕ್ಚುಲ್ ಆಗಿ ಫೈರ್ ಎಕಾಲಜಿ ಅಂತ ಕೂಡ ಕರೀತಾರೆ. ಅಂದ್ರೆ ಬೆಂಕಿಯಿಂದ ಪರಿಸರ ವ್ಯವಸ್ಥೆ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಫೈರ್ ಎಕಾಲಜಿ ಅಂತ ಕೂಡ ಕರೀತಾರೆ. ಸೂಪರ್ ಆಗಿ ತಿಳ್ಕೊಂಡ್ರಿ, ಹೌದಲ್ಲ? ಇನ್ಮೇಲೆ ನೀವು ಅಪ್ಪಿ ತಪ್ಪಿ ನಿಮ್ಮ ಊರ್ ಕಡೆ ಏನಾದರೂ ಮರಕ್ಕೆ ಆತರ ಆಗೋದು ಬೇಡ, ಅಕಸ್ಮಾತ್ ಆದದ್ದನ್ನ ಕಂಡ್ರೆ ಖಂಡಿತವಾಗ್ಲು ಮತ್ತೆ ಬೆಳೆಯುತ್ತೆ. ಯಾಕೆ ಬೆಳೆಯುತ್ತೆ ಅಂದ್ರೆ ಈ ಕಾರಣ ಅಂತ ಫಿಕ್ಸ್ ಆಗ್ಬಿಡ್ತೀರಾ, ಕರೆಕ್ಟಾ?

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಎಲ್ಲ ಇದ್ರೂ ಹಾಡು ಕೇಳ್ತಾ ಇದ್ದಾಗೆ ವಿಜುವಲ್ ಹಾಕ್ಸುವಂತ ಹಾಡುಗಳಲ್ಲಿ ಇದು ಕೂಡ ಒಂದಲ್ಲ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಇವತ್ತಂತೂ ನನಗಂತೂ ಫುಲ್ ಫುಲ್ ಫುಲ್ ಫುಲ್ ಹ್ಯಾಪಿ. ಯಾಕಪ್ಪ ಅಂದರೆ ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಬಂದಂತಹ ಉತ್ತರ ಎಲ್ಲರೂ ಕೂಡ ಹೀಗೆ ಚಪ್ಪಳೆ ತಟ್ಟಿಸ್ಕೊಂಡ್ರು. ಅದೇನೋ ರೀ, ಇವತ್ತು ಯಾರು ಕೂಡ ಕೇಳಲೇ ಇಲ್ಲ, ಮಿಸ್ ಮಾಡ್ಕೊಂಡ್ರ? ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಅಂದ ಹಾಗೆ ಇವತ್ತು ತುಂಬಾ ಜನ ಆಕ್ಚುಲಾಗಿ ಕೇಳಿದ ಪ್ರಶ್ನೆಗೆ ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನ ವಾಟ್ಸಪ್ ಅಲ್ಲಿ ಸಂದೇಶದ ಮುಖಾಂತರ ಕಳಿಸ್ಕೊಡ್ತಾ ಇದ್ರಿ. ಯಾರ್ಯಾರಪ್ಪ ಇವತ್ತು ಉತ್ತರಗಳನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ನೋಡೋದಾದರೆ, ನಂಬರ್ ಎಂಡಿಂಗ್ ವಿತ್ 9761 ಇವರು, ಅದಾದ ನಂತರ ಶಿಲ್ಪಿ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿತ್ತು. ಎಲ್ಲಿಂದ ಅಂತ ಕಳಿಸಿಲ್ಲ ನೀವು. ಎಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರಿನಿಂದ ಗಂಗಾವತಿಯ ಚಂದ್ರಶೇಖರ್ ಅವರು, ಮಲ್ಲೇಶ್ವರಂನ ಸುಧೀಂದ್ರ ಅವರು, ಅದಾದ ನಂತರ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳುಹಿಸಿ ಕೊಟ್ಟಿದ್ರಿ. ಅದಾದ ನಂತರ ಬಂತು ಸಂದೇಶ ಸಂದೇಶ್ ಅವರಿಂದ, ಪೀಣರಿಂದ ಬಂದಿದೆ ನಿಮ್ ಸಂದೇಶ. ಬಿನ್ನಿಪೇಟೆಯಿಂದ ಬಂತು ಸಂದೇಶ, ನಂಬರ್ ಎಂಡಿಂಗ್ ವಿತ್ 5701 ಹೆಸರನ್ನ ಕಳಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸರೋಜಾ ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ ಗುಟ್ಟಿಗೆರೆಯಿಂದ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಅಂದ ಹಾಗೆ ಒಂದು ವಿಶೇಷವಾದ ವಿಚಾರವನ್ನ ನಿಮಗೆ ಹೇಳಬೇಕು. ಅದೇನಪ್ಪ ಅಂತ ಹೇಳಿದರೆ,
1: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
2: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
1: ಹಾಗಾದ್ರೆ ಈ ಲೈವ್ ನಿಮ್ದೆ. ಫಿಟ್ನೆಸ್ ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
2: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದ್ರೆ KSL ಸ್ವಾಮಿ, ರವಿ ಲಲಿತಾ ರವಿ ಅಂತಾನೆ ಪ್ರಸಿದ್ಧರು. ಜಿವಿ ಅಯ್ಯರ್, MR ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು. ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ ರಾಧಾ ಮತ್ತು ರವಿ. ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತು.
1: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರ ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ KSL ಸ್ವಾಮಿ ಅಂತ ಡೈರೆಕ್ಟರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ ಬುಕ್ ಮಾಡೋಕ್ಕೆ ಅಂತ.
2: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್

0: ಸುಬ್ಬಣ್ಣ ಅಂತ ಕಾಣುತ್ತೆ. ಅವ್ರು ಬಂದು ಹೇಳಿದ್ರು, ಈ ಥರ KSL ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ, ಮನೇಲೇರಿ ಬರ್ತಾರೆ ಅಂತ ಹೇಳಿ. ಅದೇ ನಮ್ಗೆ ಗೊತ್ತಿಲ್ಲ ಸಿನಿಮಾ, ಅದೆಲ್ಲ ಏನೂ ಗೊತ್ತಿಲ್ಲ. ಸಿನಿಮಾ KSL ಸ್ವಾಮಿ ಅಂದ್ರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಅವಾಗ ಬಂದರೆ ಈಗ ಇರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು. ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೆಲಿ ನಂದು ಅದು ಫಸ್ಟ್ ಫಿಲಮ್ ಅದು.
1: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡಯ್ಯ, ಆಮೇಲೆ ಬಾರಯ್ಯ, ನನಗೆ ಕಾರ್ ಸಪ್ರೇಟಾಗಿ ಅಂತ ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ, ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡ್ಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನು ಕರೆದ್ರು. ತುಂಬ ಜನ ಅಲ್ಲಿ ಬಂದರೆ ಎಲ್ಲರನ್ನೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ಲ್ಲ ಆಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗಾ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಆ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ ಗೊತ್ತಿನಲ್ಲಿ, ಇವರು ಕುತ್ತಿಗೆ ಹಿಸ್ಕದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದ್ಗಡೆ ದೇವನಹಳ್ಳಿ ಇಲ್ಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡಿದ್ವು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗಾ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
0: ಶುರುವಾಯಿತು.
1: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ಗೆ ಹೋಗೋವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ, ನಿಮ್ಮ ಭಾಳ ನಿಮ್ಮನ್ನು ನೋಡಿದೆ ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮ ಇಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು, ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗಿದ್ದಂಥ ಒಂದು ಋಣ ಅನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ರನ್ನೊಬ್ರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದ್ರು. ಆದರೆ
0: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ಬರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
1: ವಾಸ್ತವವಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಅನಿಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ, ಅದನ್ನು ಆಳದು ಕೊಡೋಕ್ಕಾಗೋದೇ ಇಲ್ಲ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಉಪಕ್ರಮಾಣಾಂ ಉಲ್ಲೇಖಂ ಕುರ್ವತಿ ಉಕ್ತವತಿ ಯತ್ ಭಾರತಂ ಡ್ರೋಣ್ ಸ್ವಾಯತ್ತ ಪ್ರಣಾಲಿ ಇತ್ಯಾದಿನಾಂ ಆಧುನಿಕ ಪ್ರೌದ್ಯೋಗಿಕೀನಾಂ ಕ್ಷೇತ್ರೆ ಸ್ವದೇಶಿ ಸಾಮರ್ಥ್ಯಂ ವರ್ಧಯತಿ ಸಾ ವೈಶ್ವಿಕ ನಿವೇಶಕಾನ್ ಸಹ ವಿಕಾಸಾಯ ಸಹ ಉತ್ಪಾದನಾಯ ಚ ಆಮಂತ್ರಿತವತಿ ಭಾರತಂ ಕೇವಲಂ ಸೇವ್ಯ ವಿಪಣಿ ರೂಪೇಣ ನ ದೃಷ್ಟ್ವಾ ಅಪಿತು ವಿಶ್ವ ನಿರ್ಮಾಣಸ್ಯ ಮಂಚ ರೂಪೇಣ ಸ್ವೀಕರ್ತುಂ ಸಾ ನಿವೇದಯತ್. ಅಮೆರಿಕಿ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇಣ ವೆನೆಜುವೆಲಾ ದೇಶೇನ ಸಾಕಂ ಬೃಹತ್ತಂ ತೈಲ ಸಂಧೇಹ ಘೋಷಣಾ ವಿಹಿತಾಸ್ತಿ. ವೆನೆಜುವೆಲಾ ದೇಶೇನ ಸಾಕಂ ಅಸ್ಮಾತ್ ಸಂಧೇಹ ಅಮೆರಿಕಾ ದೇಶಃ ಪಂಚಷಷ್ಟಿಃ ಅರ್ಬುದ್ ಬೈರಲತಃ ಅಧಿಕ ಅಸಂಶೋಧಿತ ತೈಲ ಭಂಡಾರಣೆ ನಿಯಂತ್ರಣಂ ಸ್ಥಾಪಯಿಷ್ಯತಿ. ಇರಾನ್ ದೇಶಸ್ಯ ರಾಷ್ಟ್ರಪತಿಃ ಮಸೂದ್ ಪೆಜೆಶಿಯನ್ ಪ್ರಾವೋಚತ್ ಯತ್ ತೆಹರಾನ್ ನಗರಾತ್ ಅಮೆರಿಕಾ ದೇಶೇನ ಸಹ ಕೂಟನೀತಿಕ್ ವಾರ್ತಾಯೈ ದ್ವಾರಂ ಉದ್ಘಾಟಿತಮಸ್ತಿ. ತಥಾಪಿ ವಾಷಿಂಗ್ಟನ್ ಪ್ರಶಾಸನಂ ಪ್ರತಿ ಸಾವಧಾನತಾ ಅಪಿ ಪರಿಪಾಲನೀಯಾಸ್ತಿ. ತೇನೋಕ್ತಂ ಯತ್ ಯದಿ ಅಮೆರಿಕಾ ದೇಶಃ ಸಂಧಿನಿಷ್ಠಾಂ ದರ್ಶಯತಿ ತರ್ಹಿ ಇರಾನಃ ಅಪಿ ಸ್ವಪ್ರತಿಬದ್ಧತಾಂ ಪರಿಪಾಲಯಿಷ್ಯತಿ. ಏಕಸ್ಮಿನ್ ದೂರದರ್ಶನ್ ಸಾಕ್ಷಾತ್ಕಾರಿ ಪೆಜೆಶಿಕಿಯನ್ ಇತ್ಯನೇನ ಪ್ರೋಕ್ತಂ ಯತ್ ಕೂಟನೀತಿಕ್ ಪ್ರಯತ್ನಾಃ ಜೂನ ಮಾಸೆ ಹಸ್ತಾಕ್ಷರಿತಸ್ಯ ಶಾಂತಿ ಸಹಮತಿ ಪತ್ರಸ್ಯ ಪುನಃ ಸಕ್ರಿಯೀಕರಣೆ ಕೇಂದ್ರಿತಾಃ ಭವಿತುಂ ಶಕ್ನುವಂತಿ. ತೇನ ಉಲ್ಲಿಖಿತಂ ಯತ್ ಅಸ್ಯ ಸಂಧೇಹ ಕ್ರಿಯಾನ್ವಯನ್ ಕಾಲೆ ಇರಾನೇನ 90 ಮಿಲಿಯನ್ ಬೆರೆಲ್ ಮಿತಂ ಖನಿಜ ತೈಲಂ ನಿರ್ಯಾತಿತಂ. ಅಪರೇ ಸಂದೇಶೆ ಇರಾನಸ್ಯ ಸರ್ವೋಚ್ಚ ನೇತ್ರಾ ಮುಜತಬಾ ಖಮೇನೇಯಿ ಇತ್ಯನೇನ ದೇಶಸ್ಯ ಆರ್ಥಿಕ ಜೀವಿಕೋಪಾರ್ಜನ್ ಸಂಕಟೇಭ್ಯಃ ಮುದ್ರಾಸ್ಫೀತೇಃ ವಿತ್ತ್ಯಾಭಾವ ಸಮಸ್ಯಾಯಾಃ ಅಥ ವಿಪಣಿ ಮೂಲ್ಯ ನಿಯಂತ್ರಣಸ್ಯ ಚ ಗಭೀರ ಸಮಾಧಾನಾಯ ಆಹ್ವಾನಂ ವಿಹಿತಂ. ಅಸೌ ಸ್ವದೇಶಿ ಉತ್ಪಾದನಸ್ಯ ಪ್ರೋತ್ಸಾಹನಂ ಕುರ್ವನ್ ಆವಶ್ಯಕತಾನುಸಾರೇಣ ಆಯಾತಸ್ಯ ವಿವೇಕಪೂರ್ಣ ಉಪಯೋಗಾಯ ಬಲಂ ಅಯಚ್ಛತ್. ಋತು ವಿಜ್ಞಾನ ವಿಭಾಗೇನ ಒಡಿಶಾಯಾಂ ಆಗಾಮಿ ಸೋಮವಾಸರಂ ಯಾವತ್ ಭೀಷಣಾತಿಭೀಷಣ ವೃಷ್ಟೇ ನಾರಂಗ ಸಂಚೇತನ ಪ್ರಸಾರಿತ. ಭೀಷಣ ವೃಷ್ಟೇ ಕಾರಣಾತ್ ಬಿಹಾರ ಪಶ್ಚಿಮ ಬಂಗಾಳ ಝಾರಖಂಡ ಮಧ್ಯಪ್ರದೇಶ ಛತ್ತೀಸ್ಗಢಸ್ಯ ಚ ಬಹುಷು ಕ್ಷೇತ್ರೇಷು ವೃಷ್ಟಿ ಸಂಭಾವ್ಯತೆ. ಆಗಾಮಿ ದ್ವಿತ್ರಿ ದಿವಸೇಷು ಭೀಷಣ ವೃಷ್ಟಿ ಭವಿಷ್ಯತೆ ಇತಿ ಋತು ವಿಭಾಗೇನ ಸೂಚಿತಂ. ಭಾರತಸ್ಯ ಮಹಾಂತಂ ಕ್ರೀಡಾನಾಯಕಂ ಹಾಕಿ ಪ್ರವೀಣಂ ಮೇಜರ್ ಧ್ಯಾನಚಂದವರ್ಯಂ ಸಂಸ್ಮರ್ತುಂ ತಸ್ಯ ಜನ್ಮ ಜಯಂತ್ಯಾಂ ಅದ್ಯ ಸಮಗ್ರೆ ದೇಶೆ ರಾಷ್ಟ್ರೀಯ ಕ್ರೀಡಾ ದಿವಸಃ ಸೌಲ್ಲಾಸೇನ ಆಯೋಜ್ಯತೆ. ಏಷಃ ದಿವಸಃ ಭಾರತಸ್ಯ ಸಮೃದ್ಧಂ ಕ್ರೀಡಾ ವೈಭವಂ ದರ್ಶಯತಿ. ಜನಸಾಮಾನ್ಯಂ ಚ ಸ್ವದೈನಿಕ ಜೀವನಸ್ಯ ನಿಯಮಿತ ಭಾಗರೂಪೇಣ ಕ್ರೀಡಾಃ ಅಂಗೀಕರ್ತುಂ ಪ್ರೇರಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಜರ್ ಧ್ಯಾನಚಂದ ವರ್ಯಾಯ ಭಾವಾಂಜಲಿಂ ಸಮರ್ಪಯನ್ ಅವದತ್ ಯತ್ ಹಾಕಿ ಕ್ಷೇತ್ರೆ ತಸ್ಯ ಅತುಲನೀಯಂ ಯೋಗದಾನಂ ಸರ್ವದಾ ರಾಷ್ಟ್ರಾಯ ಪ್ರೇರಣಾಸ್ರೋತಃ ಸ್ಥಾಪಯಿಷ್ಯತೆ. ಇತಿ ವಾರ್ತಾಃ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮಿಂದ ತಪ್ಪಾದಾಗ ನಾವು ಕಿಂಚಿತ್ತು ತಡ ಮಾಡದೆ ಸಾರಿ ಕೇಳ್ಬಿಡ್ತೀವಿ ಅಲ್ವಾ? ಹಾಗೆ ತಪ್ಪು ಮಾಡಿದ್ಮೇಲೂ ಸಾರಿ ಕೇಳಲಿಲ್ಲ ಅಂತಂದ್ರೆ ಅದು ಬಂಡತನ, ದರ್ಪ ಅನ್ಸ್ಕೊಳತ್ತೆ. ಆದ್ರೆ ಇವತ್ತಿನ ಮಾತು ಸಾರಿ ಕೇಳೋದ್ರ ಬಗ್ಗೆ ಅಲ್ಲ, ಸಾರಿ ಕೇಳಿದ ಮೇಲೆ ಅದನ್ನ ಕ್ಷಮಿಸೋ ಗುಣದ ಬಗ್ಗೆ.

ಸಾರಿ ಕೇಳೋದು ಸುಲಭ ಅನ್ಸಿದ್ರು ನಿರ್ಮಲ ಭಾವದಿಂದ ಕ್ಷಮಿಸೋದು ಸುಲಭ ಅಲ್ಲ. ಮೇಲ್ನೋಟಕ್ಕೆ ಕ್ಷಮಿಸಿದ ಹಾಗೆ ಮಾಡಿ ನಂತರ ಅವರನ್ನ ಬೈದಾಡಿಕೊಂಡು ತಿರುಗಾಡೋದು, ಮತ್ತೆ ಮತ್ತೆ ಅವರ ತಪ್ಪನ್ನ ಎತ್ತಾಡೋದು, ಇದು ಕ್ಷಮಿಸಿದ ಲೆಕ್ಕ ಅಲ್ವೇ ಅಲ್ಲ. ಯಾರಾದ್ರೂ ವಿನಮ್ರ ಭಾವದಿಂದ ಸಾರಿ ಅಂತಂದಾಗ, ನಾವು ಅಷ್ಟೇ ಸದ್ಭಾವನೆಯಿಂದ ಮನಸಾರೆ ಕ್ಷಮಿಸಿದಾಗ ಮಾತ್ರ ಇಬ್ಬರ ಮನಸ್ಸು ಹಗುರಾಗೋದ್ರಲ್ಲಿ ಸಂಶಯ ಇಲ್ಲ. ಏನಂತೀರಾ?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
2: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ, ಎದೆಬಡಿತ.
1: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿದರು. ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್,

0: ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪ ಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ಧಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು 2 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರೂ ಸೇರಿದಂತೆ 6 ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. 2 ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು 8 ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ

0: ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನನಗಂತೂ ಫೇವ್ರೇಟ್ ಸಾಂಗ್ ಅಪ್ಪ ಅದು, ನಿಮಗೂ ಕೂಡ ಅಲ್ವಾ? ಖಂಡಿತವಾಗ್ಲು. ಕನ್ನಡ ಅಂದ್ರೆ ಏನ್ರಿ, ಕನ್ನಡ ಅಂದ್ರೆ ಎಲ್ಲ, ಜೀವ ಸರ್ವಸ್ವ. ಎಸ್, ಜೊತೆಯಾಗಿದ್ವಿ ಸನ್ಸೆಟ್ ಹಸುರಭಿ ಕಾರ್ಯಕ್ರಮದಲ್ಲಿ. ನಾವಿವತ್ತು ಅನೇಕ ವಿಚಾರಗಳ ಬಗ್ಗೆ, ಇವತ್ತಿನ ವಿಶೇಷ ದಿನಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಲ್ಲಿ. ಮೊದಲನೇದಾಗಿ ನಾನು ನಿಮಗೆ ಹೇಳೋಕೆ ಹೊರಟಿರುವಂಥದ್ದು ಕ್ರೀಡಾ ದಿನದ ಬಗ್ಗೆ. ಇವತ್ತು ನಾವು ರಾಷ್ಟ್ರೀಯ ಕ್ರೀಡಾ ದಿನ, ನ್ಯಾಷನಲ್ ಸ್ಪೋರ್ಟ್ಸ್ ಡೇನ ಆಚರಿಸ್ತಾ ಇದ್ದೀವಿ. 2012ರಲ್ಲಿ ಇದನ್ನು ಅಧಿಕೃತವಾಗಿ ಆಚರಣೆ ಮಾಡೋದಕ್ಕೆ ಶುರುವಾಯಿತು. ಏನಪ್ಪ ಈ ಒಂದು ದಿನದ ಹಿಂದಿನ ಉದ್ದೇಶ ಅಂದರೆ, ನಿಮಗೆ ಗೊತ್ತೇ ಇದೆ, ಹಾಕಿ ಮಾಂತ್ರಿಕ ಅಂತಲೇ ಕರೆಯುವಂಥದ್ದು ನಮ್ಮ ಮೇಜರ್ ಧ್ಯಾನ್ ಚಂದ್ ಅವರನ್ನು. ಇವರು ನಮ್ಮ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ 3 ಚಿನ್ನದ ಪದಕಗಳನ್ನು ತಂದುಕೊಟ್ಟಿದ್ದರು. ಅವರ ಸ್ಮರಣಾರ್ಥವಾಗಿ ನಾವು ಈ ಒಂದು ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಖಂಡಿತವಾಗ್ಲೂ

ನಮ್ಮ ನಾಡಿಗೆ ಈ ಒಂದು ಕ್ರೀಡೆಯಲ್ಲಿ ಸಾಕಷ್ಟು ಹೆಸರನ್ನು ತಂದುಕೊಟ್ಟಂತಹ ಈ ಅದ್ಭುತವಾದಂತಹ ಕ್ರೀಡಾಪಟುವಿಗೆ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಚಂದದ ಗೀತೆಗಳ ಜೊತೆಯಾಗಿ ಇರಿ, ಎಫ್ ಎಂ ರೈನ್ಬೋ ಕೇಳ್ತಾನೆ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿಶೇಷ ದಿನದ ಬಗ್ಗೆ ಹೇಳಲೇಬೇಕು ನಿಮಗೆ. ಇವತ್ತು ಅಂತಾರಾಷ್ಟ್ರೀಯ ಅಣು ಪರೀಕ್ಷಾ ವಿರೋಧಿ ದಿನವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹೌದು ರೀ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನೋದನ್ನು ಈ ದಿನವನ್ನು ಕರೀಲಾಗುತ್ತೆ. ಆಗಸ್ಟ್ 29ನೇ ತಾರೀಕು. ಹೌದು, ಈ ಒಂದು ವಿಚಾರವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ಬಂದದ್ದು ಡಿಸೆಂಬರ್ 2, 2009 ರೆಸಲ್ಯೂಷನ್ 64/35 ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ವಿಚಾರವನ್ನು ಮುನ್ನಡೆಗೆ ತರಲಾಯಿತು. ಅದಾದ ನಂತರದಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ಇರಲೇಬೇಕು. ಅದರ ಜೊತೆಯಾಗಿ ನಾವೆಲ್ಲರೂ ಕೂಡ ನಮ್ಮ ನಾಡಿಗಾಗಿ, ನಮ್ಮ ಪ್ರಪಂಚಕ್ಕಾಗಿ ಶಾಂತಿಯುತವಾಗಿ ಬದುಕನ್ನು ಕಲಿಬೇಕು, ಹೌದಲ್ವಾ? ಮತ್ತಷ್ಟು ಮಾತಾಡೋಣ. ಕನ್ನಡ ಕಾಮನಬಿಲ್ಲನ ಕೇಳ್ತಾ ಇರಿ, ಎಫ್ ಎಂ ರೈನ್ಬೋ ಇದ್ದು ಸನ್ಸೆಟ್ ಸುರಭಿ ಕಾರ್ಯಕ್ರಮ.

ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. 7:35 ಅಂತ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಇವತ್ತಿನ ದಿನದ ವಿಶೇಷತೆಗಳ ಬಗ್ಗೆ. ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಾವು ನೆನಲೇಬೇಕಾದಂತಹ ಇಬ್ಬರು ಮಹನೀಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಇಬ್ಬರು ಮಹನೀಯರು ನಮ್ಮನ್ನ ಅಗಲಿದಂತಹ ದಿನ ಇವತ್ತು. ಮೊದಲನೇದಾಗಿ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಯಾರ ಬಗ್ಗೆ ಅಂದರೆ ಪಂಡರಿನಾಥಾಚಾರ್ಯ ಗಲಗಲಿ ಅವರ ಬಗ್ಗೆ. ಇವರು ಹುಟ್ಟಿದ್ದು 10 ಜುಲೈ 1922. ಇವರು ನಮ್ಮನ್ನು ಅಗಲಿದಂಥದ್ದು ಯಾವಾಗ ಅಂದರೆ ಇದೇ 29 ಆಗಸ್ಟ್ 2015. ಅವರು ತಮ್ಮದಾದಂತಹ ಅದ್ಭುತವಾದಂತಹ ಸಾಹಿತ್ಯ ಕೃಷಿಯನ್ನು ಮಾಡಿದ್ದು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ. ಅದರ ಜೊತೆಯಾಗಿ ಇವರ ಅನೇಕ ಪುಸ್ತಕಗಳು ನಮಗೆ ಇವತ್ತಿಗೂ ಕೂಡ ಲಭ್ಯ ಇದೆ. ಮತ್ತು ಅವೆಲ್ಲದರ ಜೊತೆಯಾಗಿ ಬಹಳ ಬಹಳ ಬಹಳ ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ನೀಡಿದಂಥವರು ಇವರು. ಒಂದಷ್ಟು ಅವರ ಸಂಸ್ಕೃತದ ಮೂಲ ಕೃತಿಗಳ ಬಗ್ಗೆ ಹೇಳೋದಾದರೆ, ವೇತಂಡ ತುಂಡಸ್ತವಃ, ಶ್ರೀಕೃಷ್ಣ ವೇಣಿ ವೈಭವಂ, ಜಾನಕೀನಾಥನಾಥನಂ, ಲಘುಕಥಾಯಾಹ ಗುರುಕಥಾ, ಭಾರತ ಸ್ವಾತಂತ್ರ್ಯ ಸಂಗ್ರಾಮಸ್ಯ ಇತಿಹಾಸಃ, ತಾತ್ಯ ಟೋಪಿತಃ ಗಾಂಧಿ ಟೋಪಿ ಪರ್ಯಂತಂ, ಈ ರೀತಿಯಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವರು. ಅದರಲ್ಲಿ ನಾವು ನೆನೆಯಬೇಕಾದಂತಹ ಒಂದು ಕೃತಿ ಅಂದರೆ ಕ್ರಾಂತಿ ಸ್ಫುಲಿಂಗಾಹ ಅಂತ ಹೇಳಿ ಕ್ರಾಂತಿಕಾರಿ ಸುಭಾಷ ಚಂದ್ರ ಮಹೋದಯ ಅವರ ಬಗ್ಗೆ ಬರೆದಿರುವಂತಹ ಕೃತಿ. ಇದರ ಜೊತೆಯಾಗಿ ಒಂದಷ್ಟು ಕನ್ನಡ ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಅದರಲ್ಲಿ ನಾವು ಕರ್ನಾಟಕದ ನಾಟಕಕಾರರು, ವೈಯಾಕರಣಿಗಳು, ನೈಯಾಯಿಕರರು, ಕಲ್ಹಣನ ರಾಜ ತರಂಗಿಣಿ, ಅದರಲ್ಲಿ ಕಾಶ್ಮೀರದ ಸಮಗ್ರ ಇತಿಹಾಸವನ್ನು ನೋಡಬಹುದು, ಭಾಮತಿ, ರಾಗ ವಿರಾಗ, ಈ ರೀತಿಯಾದ ಅನೇಕ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ. ಅಲ್ಲದೆ ಕನ್ನಡಕ್ಕೆ ಅನೇಕ ಪುರಾಣಗಳನ್ನು ಕೂಡ ಇವರು ಟ್ರಾನ್ಸ್ಲೇಷನ್ ಅಂದರೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರ ಭಾಮತಿಯಲ್ಲಿ ಇರುವಂತಹ ಒಂದಷ್ಟು ಸಾಲುಗಳನ್ನು ನಾನು ನಿಮಗೆ ಹೇಳಬೇಕು ಅನ್ನೋದಾದರೆ, ಖಂಡಿತವಾಗ್ಲೂ ನನಗೆ ಹಬ್ಬ ಅಂತ ಅನಿಸಿದಂತಹ ಕೆಲವು ಸಾಲುಗಳಲ್ಲಿ ಒಂದೆರಡು ಸಾಲುಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾನು. ಈ ಒಂದು ಸಾಲು ಎಲ್ಲಿದೆ ಅಂತ ಹೇಳಿದ್ರೆ, ನಿಮಗೆ ಈ ಸಾಲುಗಳನ್ನು ಹೇಳೋದಾದರೆ, ಯಾಕೆ ಬಂದರೂ, ಏನೇ ಅಂದರೂ, ಏನೇ ತಂದರೂ ನಿಮಗಿಲ್ಲಿ, ಆ ಕಡೆ ಲಕ್ಷ್ಯವು, ಎಂತಹ ದೀಕ್ಷೆಯು ಗ್ರಂಥ ವಿಲೇಖನ ಭರದಲ್ಲಿ. ನಮ್ಮೊಡನೆಷ್ಟೋ ಯಾತ್ರಿಗಳಿದ್ದರು, ಉದ್ದಕ್ಕೂ ಬಿದ್ದರು ತಂಪದರೆ, ಹಣ್ಣನ್ನು ಇಟ್ಟರು ಹಾಲನ್ನು ಕೊಟ್ಟರು, ಶ್ರಮ ಪಟ್ಟರು ಮಾತಾಡುವುದಕ್ಕೆ. ಈ ರೀತಿಯಾಗಿ ತಾವು ಹಿಮಾಲಯದ ದಾರಿಯ ಕುರಿತಾಗಿ ಬರೆದಿರುವಂತಹ ಒಂದಷ್ಟು ಮಾತುಗಳನ್ನು ಇವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಸಾಲನ್ನ ಹೇಳಲೇಬೇಕು. ಅಲ್ಲಿ ತಂಗಿ ತಂಗಿದ್ದೆ ನಾನು ಯಾತ್ರಾನು ಪಂಖಿ ಒಮ್ಮೆ, ಗಾಂಗ ಮಂಗಲ ತರಂಗ ಸಂಗಿ ಆಶ್ರಮತಿ ಕುತುಕ ಹೊಮ್ಮೆ. ಸಾಲುಗಳು ಎಷ್ಟು ಗಾಢಾರ್ಥವನ್ನ ಬೀರುತ್ತೆ ಅಲ್ವಾ. ಮತ್ತೊಬ್ಬರು ಯಾರು, HSK ಎಂಬ ಹೆಸರನ್ನು ಕೇಳಿದವರಿಗೆಲ್ಲ ಕೂಡ ನೆನಪಾಗುವಂತಹ ಜ್ಞಾನ ಭಂಡಾರ ಇವರು. ಇವರೇ HSK, ಹೌದು ರೀ, ನಮ್ಮ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು. HSK ಎಂದೇ ಪ್ರಖ್ಯಾತಿ ಪಡೆದವರು. ಇವರ ವಾರದ ವ್ಯಕ್ತಿ ಈ ಒಂದು ಅಂಕಣಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ನಾಡಿನ ಅನೇಕ ದಿನಪತ್ರಿಕೆಗಳಲ್ಲಿ, ವಾರ ಪತ್ರಿಕೆಗಳಲ್ಲಿ ಅವರು ವಾಣಿಜ್ಯ ವ್ಯಕ್ತಿ ವಿಷಯಕ್ಕೆ ಸಂಬಂಧಿಸಿದಂಥ ಅನೇಕ ಅಂಕಣ ಬರಹಗಳನ್ನು ಬರಿತಾ ಇದ್ರು. ಆರ್ಥಿಕ ಚಿಂತನೆಗಳನ್ನು, ಸಾಹಿತ್ಯ ವಿಮರ್ಶೆಯನ್ನು, ಚುಟುಕುಗಳನ್ನು, ಪ್ರಬಂಧಗಳನ್ನು ಬರಿತಾ ಇದ್ರು. ಅವರು ಬಹಳ ವಿಚಾರವಾಗಿ ಹೇಳುತ್ತಾ ಇದ್ದಂತೂ ನನ್ನ ಶ್ರದ್ಧೆ ಮತ್ತು ಆಸಕ್ತಿ ಬರೆಯೋ ಎಲ್ಲ ಅಂಕಣಗಳಿಗೂ ನನ್ನನ್ನು ಬದ್ಧನನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ. ಅವರು ಪ್ರಶಸ್ತಿಗಾಗಿ ಹಾತೊರೆದೇ ಇದ್ದರೂ ಕೂಡ ಸಾಕಷ್ಟು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಈ ಒಂದು ವಾರ್ತಾ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳಬೇಕು.

0: ಹಾಡು ಹಾಡು ಒಂದು ಹಾಡು ಹಾಡು.
1: 25 ವಸಂತಗಳು,
2: ಸಾವಿರಾರು ಹಾಡುಗಳು,
1: ಕೋಟ್ಯ

0: ಮಧುರ ನೆನಪುಗಳು.
1: ನೆನಪು ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
2: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಾ? ಮತ್ತೊಂದು ವಿಶೇಷ ದಿನವನ್ನ ಒಂದಷ್ಟು ದೇಶಗಳಲ್ಲಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಯಾಕಪ್ಪ ಈ ದಿನದ ಬಗ್ಗೆ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಇವತ್ತಿನ ಸನ್ಸೆಟ್ ತುರಬಿ ಕಾರ್ಯಕ್ರಮದಲ್ಲಿ? ಅಂದ್ರೆ ಸಾಮಾನ್ಯವಾಗಿ ನಾವು ಆರೋಗ್ಯ ಬೇಕು ಅಂತ ಹೇಳ್ತಿದ್ದ ಹಾಗೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ ಅಥವಾ ಡಯಟ್ ಅಂತ ಹೇಳಿ ಡಯಟ್ ಫುಡ್ ಅನ್ನ ತಿಂದು ಆಮೇಲೆ ಬೇಕಿರೋ ಫುಡ್ ಅನ್ನ ಫುಲ್ ಅಲ್ಲ ಗಾಯಿಸ್ತೀವಿ. ಆದರೆ ಒಂದು ದಿನ ಇದೆ, ಇವತ್ತು ಆಗಸ್ಟ್ 29 ತಾರೀಕು ಮೋರ್ ಹರ್ಬ್ಸ್ ಲೆಸ್ ಸಾಲ್ಟ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಎಸ್, ಹೆಚ್ಚು ಸೊಪ್ಪಿನ ಅಥವಾ ಯಾವ ರೀತಿಯಲ್ಲಿ ಹೇಳ್ಬೋದು ನಾವು, ಬಹಳ ಉತ್ತಮವಾದಂತಹ ಹೆಚ್ಚು ಮೂಲಿಕೆಗಳನ್ನು ಮತ್ತು ಕಡಿಮೆ ಉಪ್ಪನ್ನು ತಿನ್ನುವಂತಹ ದಿನ ಅಂತ ಹೇಳಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಹೌದು, ಉಪ್ಪು ರುಚಿಗೆ ತಕ್ಕಷ್ಟು ಇದ್ರೆ ಮಾತ್ರ ಒಳ್ಳೆಯದು. ಆ ಒಂದು ರುಚಿಯನ್ನು ಮೀರಿದ್ರೆ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಯಾಗಿದೆ. ನನ್ನ ರುಚಿ ತುಂಬ ಹೈಯಪ್ಪ ಅನ್ನೋದಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಆದಷ್ಟು ಮಟ್ಟಿಗೆ ಎಷ್ಟು ಬೇಕೋ ಹಿತಮಿತವಾಗಿ ಉಪ್ಪನ್ನು ಬಳಸಬೇಕಾಗುತ್ತೆ. ಅದರ ಜೊತೆಯಾಗಿ ಹರ್ಬ್ಗಳು ಯಾಕಪ್ಪ ಬಹಳ ಮುಖ್ಯ ಅಂದರೆ, ಸಾಮಾನ್ಯವಾಗಿ ನಾನಿದ್ರ ಬಗ್ಗೆ ಹೇಳಬೇಕೆ ಅಂದರೆ ನಿಮ್ಮ ಜೊತೆ, ಹೌದು, ನಾವೊಂದು ಆಧುನಿಕ ಜೀವನ ಶೈಲಿಯಲ್ಲಿ ಹರ್ಬ್ಗಳನ್ನು ನಮ್ಮ ಜೀವನದ ಭಾಗವಾಗಿ ಮಾಡಿಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಈ ಒಂದು ದಿನವನ್ನು ನಾವು ನಮ್ಮ ಜೀವನದಲ್ಲಿ ಒಂದಷ್ಟು ಪುಟ್ಟದಾದ ಮತ್ತು ಬಹಳ ಬಹಳ ಮುಖ್ಯವಾಗಿ ಸಾಕಷ್ಟು ಬದಲಾವಣೆ ತರುವಂತಹ ದಿನವಾಗಿ ಆಚರಿಸಿದ್ರೆ ಬಹಳ ಚೆಂದ ಅಂತ ಅನಿಸುತ್ತೆ. ಹಾಗಾಗಿ ಮೋರ್ ಹರ್ಬ್ಸ್ ಲೆಸ್ ಸಾಲ್ಟ್ ಡೇಯನ್ನು ನಾವು ಕೂಡ ನಮ್ಮ ದೇಶದಲ್ಲಿ ನಾವು ಅಫಿಷಿಯಲಾಗಿ ಆಚರಣೆ ಮಾಡದೇ ಇದ್ರೂ ಪ್ರತಿದಿನ ಈ ಒಂದು ದಿನವನ್ನು ಆಚರಣೆ ಮಾಡಿದ್ರೆ ಆ್ಯಕ್ಚುಲಿ ಒಳ್ಳೇದನ್ಸುತ್ತಪ್ಪ. ನಿಮಗೆ ಏನನ್ನಿಸುತ್ತದೆಯೇ?

ಎಸ್, ಸಖತ್ತಾದ ಹಾಡು ನಿಮ್ಗೋಸ್ಕರ ಮುಡಿ ಬಂದದ್ದಾಗುತ್ತು ಈ ಹೊತ್ತಲ್ಲಿ. ಅಫ್ಕೋರ್ಸ್ ಯಾರ್ಯಾರಪ್ಪ ಸಂದೇಶ ಕಳಿಸಿದ್ದೀರಾ ನೋಡೋದಾದ್ರೆ, ಮುಧೋಳದ ಆಕಿ ಮರಡಿ ವಿಠಲ ಕಂಬಾರ ಅವರು, ನಂತರ ಮಂಜುನಾಥ್ ಅವರು ಕಾಣತಮ್ಮನಹಳ್ಳಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನೊಂದು ಚಂದದ ಗೀತೆಯ ಜೊತೆಯಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮೆಲ್ಲರ ದಿನ ಕೂಡ ಚೆನ್ನಾಗೇ ಇರುತ್ತೆ, ಆದರೆ ಆ ಚೆನ್ನಾಗಿರೋ ದಿನವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಬದುಕಬೇಕಾಗತ್ತೆ. ಏನಂತೀರಾ, ಸ್ವಲ್ಪ ಯೋಚನೆ ಮಾಡಿ, ನಿಮಗೂ ಕೂಡ ಈ ಮಾತು ಸರಿ ಅನ್ನಿಸ್ಬೋದು. ಯಾವಾಗಲೂ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 MHz, ಯಾಕಂದರೆ ಇದು ಮ್ಯೂಸಿಕಲ್ ಯಾರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪ

0: ಉಪರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟ್ರಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೆವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಭೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ

ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟ್ರೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನ ಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ಧವಾಗಿರುವ ರಾಷ್ಟ್ರ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರು ಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಖೇಲೋ ಇಂಡಿಯಾ ಸಂವಾದದಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 1,500 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿ ಇರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದಂತಹ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವ ಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆ ಅಡಿಯಲ್ಲಿ ಏರ್ಪಡಿಸಲಾಗಿದ್ದಂತಹ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ನೂರಾರು ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಪ್ರಧಾನಿಗಳ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ಜರುಗಿತು. ಚರಿತ್ ಗೌಡ ಮಾತನಾಡಿ, ಯುವ ಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವಂತಹ ಬೆಂಬಲ, ಸೌಲಭ್ಯ, ಮೂಲಸೌಕರ್ಯ ಮತ್ತು ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ.
1: ಪಿಎಂ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯ್ತು. ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಸರ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತೆ ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತೆ ನೀವು ಯಾವ್ದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ, ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
0: ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JHS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾದಂತಹ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಎಂತಕ್ಕಂತ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನ ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ, ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂದಾನೆ, ಅವರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನ ಮೂಲಕ ಎಲ್ಲ ಯುವ ಜನಕರನ್ನ ಉತ್ತೇಜನೆ ಮಾಡ್ತಾರೆ.
0: ವಿಜಯಪುರದ SB ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೆಳಗಾವಿಯ KLE ನರ್ಸಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ NSS ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಸಲಹೆ ನೀಡಿದರು.
3: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ ಮತ್ತೆ ಯಾವ ತರ ನಮಗೆ ಅನುಕೂಲಗಳನ್ನು ಅವರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈ ಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರ ಮಹತ್ವದ ಮಾತುಗಳನ್ನು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನಿಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನು ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಚಿತ್ರದುರ್ಗದ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ದೇಶದ ಯುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ನೀಡಿದ ಸ್ಫೂರ್ತಿದಾಯಕ ಸಂದೇಶವನ್ನು ನೂರಾರು ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳು ವೀಕ್ಷಿಸಿ ಸ್ಫೂರ್ತಿ ಪಡೆದರು. ಬಳಿಕ ವಿದ್ಯಾರ್ಥಿಗಳು ಖೇಲೋ ಇಂಡಿಯಾ ಬ್ಯಾಡ್ಮಿಂಟನ್ ಕೇಂದ್ರದ ಕೋಚ್ ಜಿಕೆ ಗುರುಮೂರ್ತಿ ಅವರೊಂದಿಗೆ ಸಂವಾದ ನಡೆಸಿದರು. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಮಂತ್ರಿ ಅವರ ಉದ್ದೇಶವಾಗಿದೆ ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಹಿಂದಿ ಅವತರಣಿಕೆ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ

0: ದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣದಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲ ಸೌಕರ್ಯ, ಬೆಡ್ಗಳು ಮತ್ತು ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5 ಕೋಟಿ 54 ಲಕ್ಷ ಮತದಾರರ ಪೈಕಿ 4 ಕೋಟಿ 46 ಲಕ್ಷ ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನ ಎಎಸ್ಡಿಡಿಒ ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 ಎನ್ಆರ್ಐ ಮತದಾರರು ಇದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ಇಆರ್ಒ ಇಲ್ಲವೇ ಎಇಆರ್ಒ ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ಇಸಿಐ ಪೋರ್ಟಲ್ ಮತ್ತು ಇಸಿಐ ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ನಿನ್ನೆಯಿಂದ ಆರಂಭವಾಗಿ ನಾಳೆ ಮುಕ್ತಾಯಗೊಳ್ಳಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
1: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ನಮ್ಮ ಸಂಸ್ಥೆನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಇದರಲ್ಲಿ ಸುಮಾರು ಬೆಂಗಳೂರಿನ 13 ಶಾಲೆಯಿಂದ ಬಂದಂತಹ ಮಕ್ಕಳು, ಸುಮಾರು 79 ಜನ ಮಕ್ಕಳು, ಒಂದು 26 ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆ್ಯಕ್ಷನ್ ಮೂಲಕ ಜವಾಹರಲಾಲ್ ನೆಹರು ತಾರಾಲಯ ಇದನ್ನು ಪ್ರಯತ್ನಿಸ್ತಾ ಇದೆ. ಹುಡುಗರು ಬಂದು ಈಗಾಗಲೇ ಪ್ರಯೋಗಗಳನ್ನು ನಡೆಸಿ ಬರ್ತಾ ಇರುವಂತಹ ಮಕ್ಕಳಿಗೆ, ಬೇರೆ ಬೇರೆ ಶಾಲೆ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದು ನಮ್ಮ ಒಂದು ಅತ್ಯಂತ ಪ್ರಮುಖವಾದ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವಿಜ್ಞಾನ ಅನ್ನೋದು ಕಲಿಯೋದಕ್ಕೆ, ಸೈನ್ಸ್ ಈಸ್ ಫನ್ ಅಂತ ಹೇಳ್ತೀವಲ್ಲ, ವಿಜ್ಞಾನವನ್ನು ನಗುನಗುತ್ತಾ ಕಲಿಬೋದು. ವಿಜ್ಞಾನವನ್ನು ನಾವು ಯಾವ ರೀತಿ ಕಲಿಯೋದಕ್ಕೆ ಪ್ರಯೋಗಗಳು ನೆರವಾಗುತ್ತೆ ಅಂತ ತಿಳ್ಕೊಬೋದು. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
2: ಐ ಬಿಲೀವ್ ಇನ್ ಇಸ್ ವೆನ್ ಐ ಹಿಯರ್ ಐ ಫರ್ಗೆಟ್, ವೆನ್ ಐ ಸಿ ಐ ರಿಮೆಂಬರ್, ವೆನ್ ಐ ಡೂ ಐ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಸ್ಟೂಡೆಂಟ್ಸ್ ಹಿಯರ್ ಇವರು ಕೈಯಿಂದ ಮಾಡ್ತಾ ಇದ್ದಾರೆ, ಅವ್ರು ಮಾಡಕ್ ಮುಂಚೆ ಎಷ್ಟೋ ಯೋಚಿಸಿರ್ತಾರೆ, ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಅದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅಷ್ಟು ಅರ್ಥ ಆಗೋದಿಲ್ಲ. ಅದನ್ನ ಅವರು ಇವತ್ತು ಮಾಡ್ತಾ ಇದ್ದಾರೆ, ಅದನ್ನ ಮಾಡೋದ್ರಲ್ಲಿ ಬೇರೆಯವ್ರು ಏನೇನು ಮಾಡ್ತಿದ್ರೆ ಅದನ್ನು ನೋಡ್ತಾರೆ, ಅದನ್ನು ಅರ್ಥ ಮಾಡ್ಕೊಂತಾರೆ. ನನ್ನ ಪ್ರಕಾರ ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದಾದ್ಮೇಲೆ ಅವರು ಟೆಕ್ಸ್ಟ್ ಬುಕ್ ವಾಪಸ್ ಹೋಗ್ಲಿ, ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇವನ್ ಬೆಟರ್. ಆವಾಗ ಈಕ್ವೇಶನ್ಸ್ ಬರೆದ್ರು ದೇ ವಿಲ್ ನೌ ಅದನ್ನ ಕನೆಕ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆರಿಮೆಂಟೇಷನ್ ಏನ್ ಮಾಡಿದ್ರು ಅದನ್ನ ಕನೆಕ್ಟ್ ಮಾಡಿ ಅದರಿಂದ ಒಂದು ಬೇರೆ ಲೆವೆಲ್ದು ಅರ್ಥ ಬರುತ್ತೆ. ವಿಜ್ಞಾನದ ಕಡೆ ಹೇಗೆ ಅದನ್ನ ಮುಂದುವರಿಸೋದು, ಅದನ್ನ ರಿಸರ್ಚ್ ನ ಹೇಗೆ ಮುಂದೆ ಇನ್ನೂ ಅಡ್ವಾನ್ಸ್ಡ್ ಹೇಗೆ ತಗೊಳ್ಳೋದು, ಅದನ್ನ ಎಕ್ಸ್ಪೆರಿಮೆಂಟೇಷನ್ ಒಂದಾದ್ಮೇಲೆ ಒಂದು ಕ್ವೆಶ್ಚನ್ಸ್ ಕೇಳ್ತಾ ಹೋದ್ರೆ ಅದರಲ್ಲಿ

0: ಇನ್ನೇನೇನು ನಾವು ಮಾಡ್ಬೋದು, ಅದರದ್ದು ಏನು ಅಪ್ಲಿಕೇಶನ್ ಇದೆ, ನಾವು ಏನು ಟೆಕ್ನಾಲಜಿ ನೋಡ್ತೀವಿ, ಅದರಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗ್ತಾ ಇದೆ, ಇವತ್ತು ಸೈನ್ಸು ಮತ್ತು ಟೆಕ್ನಾಲಜಿ ಹೇಗೆ ಕನೆಕ್ಷನ್ ಆಗುತ್ತೆ, ಸೊ ಅಂಡ್ ಟೆಕ್ನಾಲಜಿ ಹೌ ಇಟ್ ಕಮ್ಸ್ ಬ್ಯಾಕ್ ಟು ಬೇಸಿಕ್ ರಿಸರ್ಚ್, ಅದನ್ನೆಲ್ಲ ಅವರು ಅರ್ಥ ಮಾಡ್ಕೊಂತಾರೆ, ದಟ್ ಎಂಟೈರ್ ಎಕೋಸಿಸ್ಟಮ್. ಅದು ಐ ಫೀಲ್ ದಟ್ ಇಟ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ವೈರ್ ಫಿಂಜನ್ಸ್ ಒಂದು ತೋರಿಸಿದ್ರು, ಅದು ಸೆಲೋಟೇಪ್ ಅಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸು ಪೋಲರೈಸರ್ಸ್ ಇಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನ ತೋರಿಸಿದ್ರು, ಅದು ಎರಡನ್ನು ತುಂಬಾನೇ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟ್ ಅಲ್ಲಿ ಅದನ್ನ ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು, ಸೊ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು, ಅದನ್ನು ತುಂಬಾ ಚೆನ್ನಾಗಿತ್ತು.
1: ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿ ಇದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆದಿದ್ದು, ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225307 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಧೀಂದ್ರ ಹೆಚ್ಆರ್ ಮತ್ತು ತುಕಾರಾಮಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ನೀವು ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿಯಲ್ಲಿ ಕೊಡುವ ಉಡುಗೊರೆಗಳು, ಏನೆಲ್ಲ ಯೋಚನೆ ಬರ್ತಾ ಇದೆ ಅಲ್ಲ. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯಲ್ಲಿ ಕೊಡುವ ಉಡುಗೊರೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಬ್ರಾಂಡೆಡ್ ಬಟ್ಟೆ, ದುಬಾರಿ ವಾಚ್, ಹೊಳೆಯೋ ಚಿನ್ನ, ಲೇಟೆಸ್ಟ್ ಫೋನ್. ಆದ್ರೆ ಯೋಚನೆ ಮಾಡಿ ನೋಡಿ, ಜಗತ್ತಿನ ಯಾವುದೇ ಹಣದಿಂದಲೂ ಕೊಳ್ಳಲಾಗದ, ಕೇವಲ ಹೃದಯದಿಂದ ಮಾತ್ರ ನೀಡಬಹುದಾದ ಉಡುಗೊರೆಗಳು ಯಾವುವು ಅಂತ. ಸಮಯ, ಟೈಮ್, ಗಮನ, ಅಟೆನ್ಷನ್, ಈ ಬ್ಯುಸಿ ಪ್ರಪಂಚದಲ್ಲಿ ನೀವು ಯಾರಿಗಾದ್ರೂ ನೀಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ಅಂದ್ರೆ ನಿಮ್ಮ ಸಮಯ ರೀ. ಫೋನ್ ಪಕ್ಕಕ್ಕಿಟ್ಟು ಅವರ ಮಾತುಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳೋದಿದೆಯಲ್ಲ, ಅದು ಕೋಟಿ ರೂಪಾಯಿಯ ಗಿಫ್ಟ್ಗಿಂತಲೂ ಮಿಗಿಲಾದದ್ದು.

ವಾಟ್ಸಪ್ ಮೆಸೇಜ್ಗಳ ಈ ಯುಗದಲ್ಲಿ ಒಂದು ಸಣ್ಣ ಕಾಗದದ ಮೇಲೆ ನಿಮ್ಮ ಕೈಯಾರೆ ಬರೆದ ಪ್ರೀತಿಯ ಸಾಲುಗಳು ತರೋ ಸಂತೋಷವೇ ಬೇರೆ. ಆ ಕಾಗದದಲ್ಲಿ ನಿಮ್ಮ ಸ್ಪರ್ಶ ಇರುತ್ತೆ, ನಿಮ್ಮ ಮನಸ್ಸಿನ ಪ್ರತಿ ಮಿಡಿತ ಇರುತ್ತೆ. ಕೈ ಬರಹದ ಓಲೆ ಅಥವಾ ಪತ್ರಗಳು ಮನಸ್ಸಿಗೆ ನೀಡೋ ಖುಷಿಯನ್ನ ಯಾವ ವಾಟ್ಸಪ್ ಸಂದೇಶ ಕೂಡ ನೀಡಲಾರದು ಅಲ್ವೇ.

ನೀವು ಒಟ್ಟಿಗೆ ಕಳೆದಂತ ಕ್ಷಣಗಳು, ತಮಾಷೆಯ ಘಟನೆಗಳು, ಸಣ್ಣ ಪುಟ್ಟ ಪ್ರವಾಸಗಳ ಫೋಟೋಗಳನ್ನ ಒಟ್ಟುಗೂಡಿಸಿ ಮಾಡಿದಂತ ಒಂದು ಫೋಟೋ ಆಲ್ಬಮ್. ಪ್ರತಿ ಬಾರಿ ಪುಟ ತಿರುಗಿಸಿದಾಗಲೂ ನಿಮ್ಮ ಮುಖದಲ್ಲಿ ಮೂಡುವಂತ ಮಂದಹಾಸವನ್ನ ಆ ಫೋಟೋಗಳೇ ಹೇಳುತ್ತೆ. ಅಂಥದ್ದೊಂದು ಗಿಫ್ಟ್ ಕೊಟ್ಟಾಗ ಪ್ರೀತಿಯಲ್ಲಿ ಸಿಗುವಂತ ತೃಪ್ತಿಯ ನಗೆ ಇದೆಯಲ್ಲ, ಇನ್ನೆಲ್ಲೂ ಕಾಣದು, ಇನ್ನೆಲ್ಲೂ ಸಿಗದು.

ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಮನಸ್ಸುಗಳು ಸಹಜ. ಆದ್ರೆ ಅಹಂಕಾರವನ್ನ ಬದಿಗಿಟ್ಟು ತಪ್ಪನ್ನ ಕ್ಷಮಿಸಿ ತಾಳ್ಮೆಯಿಂದ ಜೊತೆಯಾಗಿ ನಿಲ್ಲೋದಿದೆಯಲ್ಲ, ಅದು ನಿಮ್ಮ ಸಂಬಂಧಕ್ಕೆ ನೀವು ಕೊಡುವ ಅತ್ಯಂತ ಗಟ್ಟಿಯಾದ ಪ್ರಬಲವಾದ ಉಡುಗೊರೆ. ಕ್ಷಮೆ, ಫಗಿವ್ನೆಸ್, ಸಹನೆ, ಪೇಷನ್ಸ್, ಬೆಲೆ ಕಟ್ಟಲಾಗದ ಅಮೂಲ್ಯ ಉಡುಗೊರೆಗಳು.

ಒಡಂಬಡಿಕೆಯ ಬಂಧ ದಾಂಪತ್ಯದ ಬಂಧವಾಗೋಕೆ ಕೆಲವೊಮ್ಮೆ ಸಮಯ ಬೇಕಾಗುತ್ತೆ. ಪರಸ್ಪರರಲ್ಲಿ ಒಬ್ರು ಯಾವುದೋ ಗುರಿ ಸಾಧನೆಗಾಗಿ ಗಮನ ಹರಿಸಿದಾಗ, ನಾನು ನಿನಗಾಗಿ ಕಾಯ್ತೀನಿ, ನಿನ್ನ ಕನಸನ್ನ ಮೊದಲು ನನಸು ಮಾಡ್ಕೋ ಅಂತ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋ ಅಂತ ಆ ಮನಸ್ಸಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು.

ಸಂಗಾತಿಗೆ ಆಯಸವಾದಾಗ ಅವರಿಗಾಗಿ ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿ, ನೆಚ್ಚಿನ ಅಡುಗೆಯನ್ನ ಸ್ವತಃ ತಯಾರಿಸಿ ಕೊಡೋದು ದಾಂಪತ್ಯದ ಪ್ರೀತಿಯಲ್ಲಿ ಅತಿ ದೊಡ್ಡ ಉಡುಗೊರೆ ಅನ್ನಿಸ್ಕೊಳ್ಳುತ್ತೆ. ಇದೊಂಥರ ಶ್ರಮ ಮತ್ತು ಕಾಳಜಿಯ ಉಡುಗೊರೆ. ನಿನಗಾಗಿ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿ ಅಡುಗೆಯ ಮೂಲಕವೇ ತಿಳಿಸಿ ಹೇಳುವ ಉಡುಗೊರೆ. ಇದಾಗಿತ್ತು ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿಯ ಉಡುಗೊರೆಗಳನ್ನ ಕೊಡೋಕೆ ನಿಮ್ಗೊಂದಿಷ್ಟು ಸಲಹೆಗಳು ಸಿಕ್ಕದ್ವು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟ ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾರ್ಡ್ 9:49 ಆಗೋಗುತ್ತೆ. ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಕ್ಷಣ ನಮ್ಮ ಕ್ಷಣ, ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಕ್ಷಣ. ಹಾಡುಗಳು ಸೊಗಸಾಗೇ ಇದೆ, ನಿಮ್ಮನ ಬಂದು ತಲುಪ್ತಾ ಇದೆ. ಮಧ್ಯದಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡೋದಕ್ಕೆ ನಾನಂತೂ ಇಷ್ಟಪಡಲ್ಲ. ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡ್ತಾ ನಮ್ಮ ಜೊತೆಯಾಗೇ ಇರಿ.

ಹೇಗಿತ್ತು ಹಾಡುಗಳ ಹಬ್ಬ? ಸಂದೇಶ ಬಂದಿದೆ ಅರುಣ್ ಗೌಡ ಪಾಟೀಲ್ ಅವರದು, ದಾದಾ ಪೀರ್ ಬನಹಟ್ಟಿ ಶಂಕರ್ ಗೌಡ ಪಾಟೀಲ್ ಅವರ ಜೊತೆ ವಿಠಲ್ ಹಲಗನಿ ಅವರೊಟ್ಟಿಗೆ ಹರೀಶ್ ಅವರ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ರೆ ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ, ನಂತರ ಬಂತು ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆಯಿಂದ, ಆನಂದ್ ಕುಲಕರ್ಣಿ ಸುಲೇಪೇಟದಿಂದ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ನಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದೆ ಜೊತೆಯಾಗ್ತೀನಿ ಯಾವುದರಲ್ಲಿ, ಕನಸಿನ ಲೋಕದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 10:01:30 ಕನ್ನಡ ಕಾಮನಬಿಲ್ಲನ ಕೇಳ್ತಾ ಇದ್ದೀರಾ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಕನಸಿನ ಲೋಕ ಕಾರ್ಯಕ್ರಮ ಇದು. ಕನಸಿಗೆ ಹೆಜ್ಜೆ ಇಡೋಣ, ಜೊತೆ ಜೊತೆಯಾಗಿ ಜೀವನಕ್ಕೆ ಬೇಕಾದ ಒಂದಷ್ಟು ಮಾತುಗಳನ್ನ ಕಳೆದುಕೊಳ್ತಾ ಕಲಿತುಕೊಳ್ತಾ ಪುಟ್ಟದಾದ ಕಥೆಗಳು ನಿಮ್ಮ ಜೊತೆಯಾಗುತ್ತೆ. ಈ ಹೊತ್ತಲ್ಲಿ ಹೇಗನ್ಸುತ್ತೆ ಕಾರ್ಯಕ್ರಮ ಹೇಳಬೇಕಾ ನೀವು ಕೂಡ? 9484901013 9480900103 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ತಿಳಿಸ್ಕೊಡಿ. ಈ ಹೊತ್ತಲ್ಲಿ ನಿಮಗಾಗಿ ಚಂದದ ಗೀತೆಗಳು ಪ್ರಸಾರ ಆಗ್ತಾ ಇರೋದು ಕೇವಲ ನಿಮ್ಮ FM ರೇನ್ಬೋದಲ್ಲಿ ಮಾತ್ರ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೆ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM.
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

10:16 ಆಗೋಗುತ್ತೆ. ಕನ್ನಡ ಕಾಮನ ಬಿಲ್ಲು 101.3 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು. ಪುಟ್ಟ ಕಥೆಗಳೊಟ್ಟಿಗೆ ಈ ಹೊತ್ತು ಸಾಗುತ್ತೆ ಅಂದಿದ್ದೆ. ಒಮ್ಮೆ ಒಬ್ಬ ಆತನಿಗೆ ಗುರುವೊಬ್ಬನನ್ನ ಪರೀಕ್ಷೆ ಮಾಡಬೇಕು ಅಂತ ಮನಸ್ಸಾಗುತ್ತೆ. ನಿರ್ಧಾರ ಮಾಡ್ತಾನೆ. ಒಂದು ಪುಟ್ಟದಾದ ಹಕ್ಕಿಯನ್ನ ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಅದನ್ನ ಮುಸುಕಿಕೊಂಡು ಅವನ ಬಳಿ ಹೋಗ್ತಾನೆ. ಅಕಸ್ಮಾತ್ ಗುರುವನ್ನ ಕೇಳಿದ್ರೆ ಹಕ್ಕಿ ಬದುಕಿದೆ ಅಂತ ಹೇಳಿದ್ರೆ ಆಗ ಹಕ್ಕಿಯನ್ನ ಹಿಸುಕಿ ಬಿಡೋಣ, ಅಕಸ್ಮಾತ್ ಸತ್ತಿದೆ ಅಂದ್ರೆ ಮುಷ್ಟಿ ತೆರೆದು ಹಕ್ಕಿಯನ್ನ ಹಾರ್ ಬಿಡೋಣ ಅಂತ ಅವನು ಯೋಚನೆ ಮಾಡಿರ್ತಾನೆ. ಎಂಥ ಯೋಚನೆ ಅಲ್ವಾ. ಯುವಕ ಹೋಗ್ತಾನೆ, ಬೆನ್ನ ಹಿಂದೆ ಕೈ ಕಟ್ಕೊಳ್ತಾನೆ, ಗುರುವನ್ನ ಕೇಳ್ತಾನೆ. ಗುರುವೇ, ನನ್ನ ಮುಷ್ಟಿಯೊಳಗೆ ಒಂದು ಹಕ್ಕಿ ಇದೆಯಲ್ಲ, ಇದು ಬದುಕಿದ್ಯಾ ಸತ್ತಿದ್ಯಾ? ಗುರು ಏನುತ್ತರ ಕೊಡ್ತಾನೆ ಗೊತ್ತಾ? ಉತ್ತರ ನಿನ್ನ ಕೈಯಲ್ಲೇ ಇದೆ, ಶಾಂತವಾಗಿ ಉತ್ತರಿಸಿ ಎದ್ದು ಹೋಗ್ತಾನೆ ಗುರು. ಯೋಚಿಸ್ತಾ ಇರಿ ಹಾಡುಗಳ ಜೊತೆ ಜೊತೆ. ಕನಸಿನ ಲೋಕ ಕಾರ್ಯಕ್ರಮ ಇದು. ಹೇಗನ್ನಿಸ್ತದೆ ಹೊತ್ತು ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿದ್ರೆ 9480901013 ಈ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05 PM.

ನಿಮ್ಮ ಸಂದೇಶಗಳು ಕೂಡ ಮಾತಾಡ್ತಾ ಇದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದೀರಾ ನೋಡೋಣ. ಬಂದಿದೆ ಸಂದೇಶ. ಮಂಜುರಾಣಿ ಅಮೃತ ವರ್ಷಿಣಿ ಅವರು ಮೈಸೂರಿಂದ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಇದು ಜೀವನದ ಅನಿಶ್ಚಿತತೆಯ ಕುರಿತು ಇರುವಂತಹ ಬದುಕು ಅನ್ನೋ ಮಾತನ್ನ ಹೇಳ್ತಾ ಇದ್ರೆ. ಶಾಂತಾಚಾರ ಬಡಗೇರ ಕುಕ್ಕನೂರಿನಿಂದ ಸಂದೇಶ ಕಳಿಸಿದ್ರೆ ಬಂತು ಸಂದೇಶ. ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ. ನಾಗೇಂದ್ರ ತಾವರೆಕೆರೆಯಿಂದ ಹೇಳ್ತಾ ಇರೋ ಮಾತಿನ ಬಳಿಕ ಬಂದ ಮಾತಾಗಿತ್ತು ಅಶ್ವಥ್ ಕುಲಕರ್ಣಿ ಅವರದ್ದು ಯಲಹಂಕದಿಂದ ಬಂದ ಸಂದೇಶ. ತುಂಬ ಫ್ಯಾಂಟಾಸ್ಟಿಕ್ ಸ್ಟೋರಿ ಅಂತ ಇವರು ಹೇಳ್ತಿದ್ರೆ, ಕನಸು ಕಾಣದೆ ನನಸು ಮಾಡ್ತಾ ಇದೆ ಹಾಡುಗಳು ಅಂದವರು ಉಮೇಶ್ ಅವರು ಸಿರಿಗೆರೆಯಿಂದ. ನಂತರ ಬಂದದೆ ಸಂದೇಶ ಮಂಜುಳ ವಾಣಿ ಇದು ಅಂದವರು ಚಂದ್ರಶೇಖರ ಅವರು ಕುಮಾರ ಪಾರ್ಕ್ ವೆಸ್ಟಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೂ. ಹಾಡುಗಳ ಈ ಒಂದು ಉತ್ಸವ ಮುಂದುವರಿತಾ ಇದೆ. ನಿಮ್ಮೊಟ್ಟಿಗೆ ಕನ್ನಡ ಕಾಮನಬಿಲ್ಲನ್ನು ಕೇಳ್ತಾ ಇರಿ, ಜೊತೆಯಾಗಿರಿ ಈ ಹೊತ್ತಲ್ಲಿ FM ರೇನ್ಬೋದಲ್ಲಿ. ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಕಳೆದು ಹೋಗೋ ಹಾಡುಗಳ ಜೊತೆಯಾಗಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಒಟ್ಟಾಗಿದ್ದೇವೆ. ಹಾಡುಗಳು ಹೇಗೆ ಅನ್ನಿಸ್ತದೆ ಅಂತ ಬರ್ತದೆ ನಿಮ್ಮ ಸಂದೇಶ. ಈಗ ನಾನು ನಿಮಗಾಗಿ ಒಂದು ಚಂದದ ಕಥೆಯನ್ನ ಹೇಳಬಹುದು. ಒಬ್ಬ ಶಿಷ್ಯ ತನ್ನ ಗುರುವಿನ ಹತ್ರ ಹೋಗ್ತಾನೆ, ಹೋಗಿ ಕೇಳ್ತಾನೆ. ಏನಂದ್ರೆ ಏನೋ ಗೊತ್ತಿಲ್ಲ ಗುರುಗಳೇ, ಎಲ್ಲ ಸಮಯದಲ್ಲೂ ಕೂಡ ನಾನೊಬ್ಬ ದುಃಖಿಯಾಗೆ ನನಗೆ ಭಾಸವಾಗ್ತಾ ಇದೆ. ದಯವಿಟ್ಟು ನನ್ನ ಮೇಲೆ ನಿಮ್ಮ ಆಶೀರ್ವಾದ ನೀಡಿ, ನಿಮ್ಮಲ್ಲಿರುವಂತಹ ತಿಳಿವನ್ನ ನನಗೂ ಕೂಡ ದಯಪಾಲಿಸಿ, ಈ ಎಲ್ಲ ದುಃಖದಿಂದ ನನಗೆ ಮುಕ್ತಿ ಬೇಕು, ಆನಂದ ನನ್ನದಾಗಬೇಕು, ಹುಡುಕ್ಬೇಕು, ಸಿಗ್ತಾ ಇಲ್ಲ ಅಂತ ದುಃಖವನ್ನ ತೋಡ್ಕೋತಾನೆ. ಆಗ ಗುರು ಒಂದು ಖಾಲಿ ಲೋಟವನ್ನ ತೆಗೆದುಕೊಂಡು ತನ್ನ ಶಿಷ್ಯನನ್ನ ಕರೆದುಕೊಂಡು ಹತ್ತಿರ ಇದ್ದಂತಹ ಕೊಳದ ಬಳಿ ಕರ್ಕೊಂಡು ಹೋಗ್ತಾನೆ. ನಂತರ ಕೊಳದ ನೀರನ್ನ ಆ ಒಂದು ಲೋಟಕ್ಕೆ ತುಂಬಿಸಿ ಶಿಷ್ಯನಿಗೆ ಹೇಳ್ತಾನೆ, ಅಪ್ಪ ನಿನ್ನ ಚೀಲದಲ್ಲಿರುವಂತಹ ಒಂದು ಮುಷ್ಟಿ ಉಪ್ಪನ್ನ ಈ ಲೋಟಕ್ಕೆ ಹಾಕು, ಚೆನ್ನಾಗಿ ಕದಡು. ಆಗ ಶಿಷ್ಯ ಗುರುವಿನ ಮಾತನ್ನ ಕೇಳ್ತಾನೆ, ಈ ಕುಡಿಯಪ್ಪ ನೀನು. ಅಯ್ಯೋ ವ್ಯಾಕ್ ಅಂತ ಹೇಳಿ ಕುಡಿದ ನೀರನ್ನ ಹಾಗೆ ಉಗಿತಾನೆ ಶಿಷ್ಯ. ಸರಿ, ಈಗ ಅಷ್ಟೇ ಮುಷ್ಟಿಯುದ್ಧ ಇರುವಂತಹ ಮುಷ್ಟಿಯಷ್ಟುದ್ದವೇ ನೀನೀಗ ಉಪ್ಪನ್ನು ತೆಗೆದು ಕೊಳಕ್ಕೆ ಹಾಕು ಅಂತ ಗುರು ಹೇಳ್ತಾನೆ. ಆಗ ಶಿಷ್ಯ ಮುಷ್ಟಿಯಲ್ಲಿ ಇನ್ನಷ್ಟು ಸೇರಿಸಿ ಕೊಳಕ್ಕೆ ಉಪ್ಪನ್ನು ಎಸಿತಾನೆ. ಈ ಕುಡಿಯಪ್ಪ ಹೇಳ್ತಾನೆ ಗುರು. ಕುಡಿತಾನೆ ಶಿಷ್ಯ, ಕೇಳ್ತಾನೆ, ಏನಾದರೂ ರುಚಿಯಲ್ಲಿ ವ್ಯತ್ಯಾಸ ಉಂಟಾ? ಮಾಮೂಲಿ ಹಾಗೆ ರುಚಿಯಾಗೇ ಇದೆ ಅಲ್ವಾ ಕೊಳದ ನೀರು? ಹೌದು ಗುರುಗಳೇ, ಇಷ್ಟೇನಪ್ಪ, ನಿನ್ನ ಮನಸ್ಸು ಲೋಟದಷ್ಟಾಗಬಾರ್ದು, ಕುಳದಷ್ಟಾಗಬೇಕು, ಸಾಗರದಷ್ಟಾಗಬೇಕು. ಎಲ್ಲ ಅರಿವನ್ನ ನಿನ್ನಲ್ಲಿ ನೀನು ಹಿಡಿದಿಟ್ಟುಕೊಳ್ಳಲು ನೀನು ವಿಶಾಲವಾದಾಗ ಮಾತ್ರ ಸಾಧ್ಯವಾಗುತ್ತೆ. ಆಗ ಮಾತ್ರ ಈ ಎಲ್ಲ ನೋವುಗಳು ನಿನಗೆ ನೋವು ಅನ್ಸಲ್ಲ. ಯಾಕಂದ್ರೆ ನೋವು ಅನ್ನೋದು ಇಲ್ಲ, ಆನಂದ ಅನ್ನೋದಂತೂ ಕೂಡ ಇಲ್ಲವೇ ಇಲ್ಲ, ಎಲ್ಲ ನಿನ್ನ ಮನಸ್ಸಿನ ಭಾವನೆ ಅಂತ. ತುಂಬ ಸತ್ಯವಾದ ಮಾತಲ್ವೇಂದ್ರೆ ಇದು.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಬಂದಿದೆ ಸಂದೇಶಗಳು. ಎನ್ ಜಿ ಬಸವರ ಜನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರೆ ಅದಾದ ನಂತರ ಬಂತು ಸಂದೇಶ ಈ ಹರಿಹರನವರದು ವಿಜ್ಞಾನ ನಗರದಿಂದ. ಆ ಒಂದು ಸಮಯದಲ್ಲಿ ಬಂದ ಮತ್ತೊಂದು ಸಂದೇಶ ಮಣಿಕಂಠ ಅವರದ್ದು ದಾವಣಗೆರೆಯಿಂದ. ಅಶೋಕ್ ಕುಮಾರ್ ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಮಂಜುರಾಣಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ. ಇವರ ಹಾಗೆ ನಿಮ್ಮ ಮಾತನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬೇಕಂದ್ರೆ 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿಕೊಟ್ಟು ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿ ಹಂಚ್ಕೊಳ್ಳಿ. ಇದು ಕನ್ನಡ ಕಾಮನಬಿಲ್ಲು 101.3 MHz.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

0: ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೀವಿ. ಇವತ್ತು ತಾರೀಕು 29. ಇನ್ನು 2 ದಿನ ಕಳೆದ್ರೆ ನಿಮಗೋಸ್ಕರ ಒಂದು ವಿಶೇಷತೆ ಕಾಯ್ತಾ ಇರುತ್ತೆ. ಏನಪ್ಪ ವಿಶೇಷತೆ?
1: ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
2: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
1: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಹೌದು, ನಿಮಗೋಸ್ಕರ ಸೆಪ್ಟೆಂಬರ್ 1ನೇ ತಾರೀಕು ಅದ್ಭುತವಾದಂತಹ ಕಾರ್ಯಕ್ರಮಗಳು ಬರುತ್ತೆ. ಇಡೀ ದಿನ ಖಂಡಿತ ಎಲ್ಲೇ ಇರಿ, ಹೇಗೆ ಇರಿ, ಎಫ್ಎಂ ರೈನ್ಬೋ ಕೇಳ್ತಾನೇ ಇರಿ. ಯಾಕಂದ್ರೆ ಸೆಪ್ಟೆಂಬರ್ 1 ಹ್ಯಾಪಿ ಬರ್ಡೇದು ರೈನ್ಬೋದು. ಬನ್ನಿ ಬನ್ನಿ ಬನ್ನಿ, ಯಾರ್ಯಾರು ಸಂದೇಶ ಕಳಿಸಿದೀರಾ ಈಗ ನೋಡೋಣ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಬಳಿಕ ಬಂತು ಸಂದೇಶ. ಸುಮಧುರ ಗೀತೆಗಳು ಅಂದವರು ಸಿ ಪಾಟೀಲ್ ಅವರು ಆರ್ಟಿ ನಗರ ಬೆಂಗಳೂರಿನಿಂದ. ಹರೀಶ್ ಅವರ ಸಂದೇಶ ಬಂತು ಮಲ್ಲೇಶ್ವರಂನಿಂದ. ಚಿದಾನಂದ ಟಿಪಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರಿ. ಎಲ್ಲರಿಗೂ ಧನ್ಯವಾದ. ಈ ಎಲ್ಲ ಕಥೆಗಳನ್ನು ಮಾತಾಡ್ತಾ ಮಾತಾಡ್ತಾ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೋದು. ಏನ್ ಗೊತ್ತಾ, ಇದು ಮನಸ್ಸನ್ನು ಶಾಂತಗೊಳಿಸುತ್ತೆ, ವರ್ತಮಾನದಲ್ಲಿ ಬದುಕೋದನ್ನು ಕಲಿಸುತ್ತೆ, ಎಲ್ಲ ನಿಜ. ಆದರೆ ಇದೆಲ್ಲ ಆಗಬೇಕು ಅಂದರೆ ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಪೂರ್ವಾಗ್ರಹಗಳನ್ನು ಬಿಡಬೇಕು, ಹೊಸ ವಿಚಾರಗಳನ್ನು ಸ್ವೀಕರಿಸೋದಕ್ಕೆ ಮುಕ್ತ ಮನಸ್ಸನ್ನು ಹೊಂದಿರಬೇಕು, ಪ್ರಸ್ತುತ ಕ್ಷಣದಲ್ಲಿ ಬದುಕಬೇಕು. ಯೋಚನೆ ಮಾಡಿ, ಜೊತೆಯಾಗಿದ್ರಿ ಇಷ್ಟು ಹೊತ್ತು, ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ.